0: ಒಂಬತ್ತರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ ಅರವತ್ತರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ ನಾಲ್ಕು ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
6: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
7: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
6: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ಎಸ್ ಆರ್ ಭಟ್ ಅವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಎಂದಿನಂತೆ ಇವತ್ತು ಗುರುವಾರ, ಆದ್ದರಿಂದ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂಥ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9485725602. ಇನ್ನು 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕಾರುಣ್ಯ ಅವರೊಂದಿಗಿನ ಸಂವಾದ. ಇವರನ್ನು ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶಿಲ್ಪಾ ಹೆಚ್.ಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
0: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಏನಾಗಲಿ ಮುಂದೆ ಸಾಗುನಿ,
5: ಒಡ್ಡಿದ ಬೊಗಸೆಯಲ್ಲೇ ಬೇಡುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು. ಕರ್ನಾಟಕ

0: ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುಂದಾಬಾದ್ ಶಾಲೆ ಹತ್ರ ಇರತಕ್ಕಂತಹ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ. ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10,000 ರಿಂದ 15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010ರಲ್ಲಿ ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ.

0: ಸಂಸ್ಥಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ನಿರ್ದೇಶನ ನೀಡಿದ್ದಾರೆ. ಇದೇ 28ರಂದು ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಪುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣುಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ದತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಸಮಯ 7:15:40. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶ

ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳು. ಕುವೆಂಪು ಅವರ ಕವನವನ್ನು ಹಾಡಿದ್ದಾರೆ ವಾಸಂತಿ ಶೆಣೈ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ, ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಸಮಯ 7:34. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ.

0: ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೇಖ್ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಅಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಖ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103ಕ್ಕೂ ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ.

0: ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಚ್ಎಸ್ಬಿಸಿ ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25 ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ದತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ, ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ದತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ, ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಸಮಯ 7:45:35. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಚಿವು ದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ ಇದೆ. ಗಾಯಕಿ ಎಸ್ ಜಾನಕಿ, ಚಿತ್ರ ಒಲವು ಮೂಡಿದಾಗ.

0: ಆತ್ಮೀಯ ಕೇಳುಗರು ಗಮನಿಸಿ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಜೀವನದಲ್ಲಿ ಕೌಶಲ್ಯದ ಮಹತ್ವ ಈ ಕುರಿತು ಸಾಫ್ಟ್ ಸ್ಕಿಲ್ ಟ್ರೈನರ್ ರಮೇಶ್ ಬಿ ಉಮ್ರಾಣಿ ಅವರೊಂದಿಗಿನ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಯುತ ಎಸ್ ಆರ್ ಭಟ್ ಅವರು. ಆಲಿಸೋಣ ಈಗ ಈ ಕಾರ್ಯಕ್ರಮದ ಒಂದು ತುಣುಕನ್ನು.
1: ಸುಮಾರು 28 ವರ್ಷಗಳಿಂದ ಈ ಒಂದು ಸಾಫ್ಟ್ ಸ್ಕಿಲ್ ಅನ್ನ ನೀವು ಪಾಠ ಮಾಡ್ತಾನೆ ಇದ್ದೀರಿ. ನಿಮ್ಮ ಒಂದು ಇತಿಹಾಸವನ್ನು ಕಲಿಪ್ತಾ ಹೋದರೆ ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು, 2 ಲಕ್ಷ ಶಿಕ್ಷಕರು, ಅದರೊಟ್ಟಿಗೆ ಸುಮಾರು 1,000 ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ನೀಡಿದ್ದೀರಿ. ಅದರಲ್ಲಿ ಈಗ ನಾವು ಮುಖ್ಯವಾಗಿ ತೆಗೆದುಕೊಳ್ಳೋದು ಅಂತಂದರೆ IIT ಮದ್ರಾಸ್, ಅದೇ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನೀವು ಕೊಡ್ತಾ ಇದ್ದೀರಿ, ಕೋಲಾರದಲ್ಲೂ ಕೊಟ್ಟರಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ ಕೊಡ್ತಾ ಇದ್ದೀರಿ, UGC ಸ್ಪಾನ್ಸರ್ಡ್ ಪ್ರೋಗ್ರಾಮ್, ಹೀಗೆ 10 ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಾವು ಸ್ಕಿಲ್ಲನ್ನು ಬೆಳೆಸೋದಕ್ಕೆ ಪಾಠ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಈ ವೈವಿಧ್ಯಮಯ ಸ್ಕಿಲ್ಗಳನ್ನು ತಾವು ಕಲಿತು ಹೇಳ್ತಿದ್ದೀರಾ ಹೇಗೆ?
2: ಬಹಳಷ್ಟು ನಾವು ಕಲ್ತಿರೋದು ಹೇಗೆ ಅಂದರೆ ನೋಡಿ ಕಲ್ತಿರೋದು. ಇಟ್ಸ್ ಅ ಪವರ್ ಆಫ್ ಅಬ್ಸರ್ವೇಷನ್. ಇದು
0: ಆಲಿಸಿ ಈ ಬೆಳಿಗ್ಗೆ 8:30. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:35 ಪ್ರಸಾರ ಆಗ್ತಾ ಇದೆ ಆರೋಗ್ಯ ಕಾರ್ಯಕ್ರಮ, ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ. ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕಾರುಣ್ಯ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಶಿಲ್ಪಾ HM. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 10 ಪ್ರಸಾರ ಆಗ್ತಾ ಇದೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಫೋನ್ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 200074, STD ಸಂಖ್ಯೆ 08282. ಗಮನಿಸಿ, ಈ ಬೆಳಿಗ್ಗೆ 10 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 200074, STD ಕೋಡ್ ಸಂಖ್ಯೆ 08282. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಡಾಕ್ಟರ್ PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ RN ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಚಿತ್ರ ಪರೋಪಕಾರಿ.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿನ ಕಾರ್ಯಕ್ರಮ. ನೀವು ಫೋನ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 200704. ಎಸ್ಟಿಡಿ ಕೋಡ್ ಸಂಖ್ಯೆ 08282. ಭಾಗವಹಿಸಿ ಈ ಬೆಳಿಗ್ಗೆ 10 ಗಂಟೆಗೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿನ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ, ಸಮಯ 8 ಗಂಟೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಹಾಗಿದ್ರೆ ಈ ಕೌಶಲ್ಯ ಅಂತಂದ್ರೆ ಏನು, ಯಾವ್ಯಾವ ವಿಭಾಗದಲ್ಲಿ ಯಾವ್ಯಾವ ರೀತಿಯ ಕೌಶಲ್ಯಗಳು ನಮಗೆ ಅರ್ಥಪೂರ್ಣವಾಗಿ ಜೀವನವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ, ಇದನ್ನೆಲ್ಲವನ್ನ ತಿಳಿಸೋದಕ್ಕೋಸ್ಕರವಾಗಿ ನಾವು ಇಂದು ಮಾತನಾಡಿಸ್ತಾ ಇದ್ದೀವಿ. ಸಾಫ್ಟ್ ಸ್ಕಿಲ್ ಟ್ರೈನರು ಹೌದು, ಅದೇ ರೀತಿಯಲ್ಲಿ ವಿವಿಧ ರೀತಿಯ ಕೌಶಲ್ಯಗಳ ಬಗ್ಗೆ ಬಹಳ ಪ್ರದೇಶಗಳಲ್ಲಿ ಒಂದು ವೈಜ್ಞಾನಿಕ ಮಾದರಿಯಲ್ಲಿನೇ ತಿಳಿಸ್ಕೊಡ್ತಾ ಇರತಕ್ಕಂತಹ ರಮೇಶ್ ಬಿ ಉಮ್ರಾಣಿ ಅವರು. ರಮೇಶ್ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್.
0: ನಾನು ಆರಂಭದಲ್ಲಿ ವಿವೇಕವಾಣಿಯನ್ನ ಮಾತನಾಡ್ತಾನೆ ಇದ್ದೆ, ತಾವು ಕೂಡ ಒಂದು ರೀತಿಯಲ್ಲಿ ವಿವೇಕಾನಂದರಿಂದ ಪ್ರೇರಿತರಾಗಿನೇ ಈಗ ಕೌಶಲ್ಯ ತರಬೇತಿಯನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದೀರಿ. ನಿಮಗೆ ವಿವೇಕಾನಂದರ ಯಾವ ಒಂದು ಮೌಲ್ಯ ಕೌಶಲ್ಯ ತರಬೇತಿಯ ಕಡೆಗೆ ಎಳ್ಕೊಂಡು ಬಂತು?
1: ಅದೆಷ್ಟೋ ಸುತ್ತಮುತ್ತ ಇರುವಂತಹ ಜನರು ಬಳಲೋದನ್ನ ನಾವು ನೋಡ್ತೀವಿ. ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಅವರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್, ಅಂದ್ರೆ ಆ ಪ್ರತಿಯೊಬ್ಬ ಮನುಷ್ಯ ದೈವತ್ವದ ಸ್ವರೂಪ ಅಂತ ಯಾವಾಗ ನನಗೆ ಗುರುಗಳ ಮುಖಾಂತರ ಪರಿಚಯ ಆಯ್ತೋ ನನ್ನಂತೆ ಅವನು ಭಾವಿಸುವಂತ ಒಂದು ಮನೋಭಾವ ನನ್ನಲ್ಲಿ ಬೆಳೆದುಕೊಡ್ತು. ಅದು ಬೆಳೆದುಕೊಂಡ ತಕ್ಷಣ ನನ್ನಲ್ಲಿ ಉತ್ಕೃಷ್ಟವಾದದ್ ಯಾವ್ದಿದೆ ಅದನ್ನು ಅವರಲ್ಲಿ ಇರಬೇಕು ಅನ್ನುವಂತಹ ಬಯಕೆ, ನಾನು ತಿಳಿದಿದ್ದನ್ನ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿ ಹೇಳುವಂತ ಒಂದು ಪ್ರಯತ್ನದಲ್ಲಿ ಮುಂದುವರಿತಾ ಅದು ನನ್ನನ್ನ ಈ ಸ್ಕಿಲ್ ಮಾಡ್ಯೂಲ್ ಟ್ರೈನರ್ ಮಟ್ಟಕ್ಕೆ ತಂದು ನಿಲ್ಲಿಸ್ತು ಸರ್.
0: ಬೇಸಿಕಲಿ ನೀವು ನಿಮ್ಮ ವೃತ್ತಿಯನ್ನ ಆರಂಭ ಮಾಡಿದ್ದು ಫಾರ್ಮಸ್ಯೂಟಿಕಲ್ ಕಂಪನಿಯಿಂದ. ಫಾರ್ಮಸ್ಯೂಟಿಕಲ್ ಕಂಪನಿಗೂ ಈ ರೀತಿಯ ಕೌಶಲ್ಯ ತರಬೇತಿಗೂ ಎತ್ತಣಿಂದ ಎತ್ತ ಸಂಬಂಧ?
1: ಫಾರ್ಮಸ್ಯೂಟಿಕಲ್ ಸೆಕ್ಟರ್ ನಿಂದ ನಾನು ಸ್ಟಾರ್ಟ್ ಮಾಡಿದಾಗ ಆ ಒಂದು ಕ್ಷೇತ್ರದಲ್ಲಿ ಕೂಡ ಈ ಸ್ಕಿಲ್ ಅನ್ನುವಂಥದ್ದು ಬಹಳ ಮಹತ್ವದ್ದು. ಅದೃಷ್ಟವಶಾತ್ ನಾನು ಪ್ರಾರಂಭದಿಂದಲೂ ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಅಲ್ಲಿ ಬಹಳ ಎಚ್ಚರದಿಂದ ಕ್ಯಾಂಡಿಡೇಟ್ಸ್ ಅನ್ನ ಸೆಲೆಕ್ಷನ್ ಮಾಡಬೇಕಾದ್ರೆ ಈ ಒಂದು ವ್ಯಕ್ತಿಗೆ ನಮ್ಮಲ್ಲಿ ಇರುವಂತಹ ಒಂದು ಪ್ರಾಡಕ್ಟ್ ಅನ್ನ ಸರಿಯಾದ ರೀತಿ ಮಾರ್ಕೆಟ್ಗೆ ತಲುಪಿಸುವಂತಹ ಒಂದು ಕೌಶಲ್ಯತೆ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ಆ ವ್ಯಕ್ತಿಗೆ ಬೇಕಾದಂತಹ ತರಬೇತಿಯನ್ನು ಅವರು ಒದಗಿಸಿ ಆಮೇಲೆ ಅವನನ್ನ ಸಿದ್ಧ ಮಾಡಿದ ಮೇಲೆ ಇನ್ನೊಬ್ಬ ಕೌಶಲ ಅವನಿಗಿಂತಲೂ ಮ್ಯಾನೇಜರ್ ಅವನನ್ನ ಕೂಡ ಫೀಲ್ಡ್ಗೆ ಕಳಿಸ್ಬಿಟ್ಟು ಇವನು ಸರಿಯಾಗಿ ಮಾಡಬಲ್ಲನ ಅಂತ ಕೈ ಹಿಡಿದು ಮುಂದೆ ನಡೆಸ್ತಾ ಹೋಗ್ತಾರೆ. ಆ ಕೌಶಲತೆ ಅನ್ನುವಂಥದ್ದು ಆ ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತೆ. ಮುಂದೆ ನಾವು ಬಂದಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ನಾನು ಕೆಲಸ ಮಾಡಿದೆ. ಕೌಶಲ್ಯ ಅನ್ನುವಂಥದ್ದು ಒಂದೇ, ಕ್ಷೇತ್ರ ಯಾವ್ದಾಗಿರ್ತದೋ ಅದು ಟೆಕ್ನಿಕಲ್ ಆಸ್ಪೆಕ್ಟ್, ಕೌಶಲ್ಯತೆ ಅನ್ನುವಂಥದ್ದು ಅದು ಕಸ್ಟಮರ್ಗೆ ಅಥವಾ ಆ ಬೆನಿಫಿಷಿಯರೀಸ್ ಯಾರಾಗಿರ್ತಾರೆ ಅವರಿಗೆ ಅದನ್ನು ತಲುಪಿಸುವಂತ ಒಂದು ಕಲೆ.
0: ತಾವು MNC ಕಂಪನಿಯಲ್ಲೂ ಕೂಡ ಕೆಲಸ ಮಾಡಿ ಬಂದವರು, ಅಲ್ಲಿ ನಮ್ಮ ಈ ಒಂದು ಭಾರತೀಯ ಕಂಪನಿ ಇರಬಹುದು ಅಥವಾ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದಂತ ಒಂದು ಸಣ್ಣ ಪುಟ್ಟ ಕೈಗಾರಿಕೆಗಳಿರಬಹುದು, ಅಲ್ಲಿಗೂ ಇಲ್ಲಿಗೂ ಈ ಕೌಶಲ್ಯದಲ್ಲಿ ವ್ಯತ್ಯಾಸವನ್ನು ಏನಾದರೂ ಗಮನಿಸಿದ್ರ?
1: ಖಂಡಿತ. ಪ್ರೊಫೆಷನಲಿ ಟ್ರೈನ್ಡ್ ಪೀಪಲ್ ಅಂತ ಯಾರನ್ನ ನಾವು ಕರಿತೀವಿ ಅವರು ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಅವರು ಬಹಳ ಪರಿಣಿತಿಯನ್ನು ಹೊಂದಿರ್ತಾರೆ. ಪರಿಣಿತಿಯನ್ನು ಹೊಂದಿರುವಂತಹ ವ್ಯಕ್ತಿ ಮಾತ್ರ ಇನೋಸೆಂಟ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ತರಬೇತಿ ಕೊಡಬಲ್ಲ ಮತ್ತು ಅತ್ಯಂತ ಸಹನೆಯಿಂದ ಅವನನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಬಲ್ಲ. ಮೊದಲು ಅವನು ಈ ತರಬೇತಿ ಕೊಡುವಾಗ ಆ ಕೆಳಮಟ್ಟದ ವ್ಯಕ್ತಿಯನ್ನು ಮೇಲೆತ್ತುವುದಕ್ಕೋಸ್ಕರ ಅವನ ಮಟ್ಟಕ್ಕೆ ಹಿಡಿದು ಹೆಜ್ಜೆ ಹೆಜ್ಜೆಗೆ ಅವನನ್ನು ಬೆಳೆಸ್ತಾ ಹೋಗ್ತಾನೆ. ಇದು ನಾವು ಈ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಭಾರತೀಯ ಕಂಪನಿಗಳಲ್ಲಿ ಇದನ್ನ ಕಾಣ್ತೀವಿ. ಏಕಂತಂದ್ರೆ ಅವರು ತರಬೇತಿಯನ್ನು ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾರೆ ವಿನಃ ಅದು ಎಕ್ಸ್ಪೆಂಡಿಚರ್ ಅಂತ ನೋಡಲ್ಲ. ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಅವನ ಕೌಶಲತೆಯನ್ನು ಬೆಳೆಸೋದಕ್ಕೆ ಅವನ ಸಂಬಳಗಿಂತಲೂ ಅಧಿಕ ಪಟ್ಟು ಹೆಚ್ಚಿನ ಖರ್ಚು ಮಾಡ್ತಾರೆ.
0: ಅದಕ್ಕೆ ತಾವೇ ಉದಾಹರಣೆ. ಯಾಕೆಂದ್ರೆ ತಾವನು ಕೂಡ ಇದೇ ರೀತಿಯ ಒಂದು ತರಬೇತಿಯಲ್ಲಿ 5 ವರ್ಷ ಕಂಪನಿಯಿಂದ ಸ್ಪಾನ್ಸರ್ ಪ್ರೋಗ್ರಾಮ್ ನಲ್ಲೇ ಹೋಗಿ ತರಬೇತಿಯನ್ನ ಪಡೆದು ಈಗ ತರಬೇತಿಯನ್ನ ಕೊಡುವ ಟ್ರೈನರ್ ಆಗಿದ್ದೀರಿ.
1: ನಿಜ, ನಾನು ಆ ಒಂದು ಆರ್ಗನೈಸೇಷನ್ಗೆ ಚಿರಋಣಿ. ಈ ಲಿಮ್ರಾ ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಫೆಸಿಲಿಟೇಟರ್ ಅಂತ ಹೇಳಿದ್ರೆ ಯಾವ ತರ ನಾವು ಅದನ್ನ ಫೆಸಿಲಿಟೇಟ್ ಮಾಡಬೇಕು, ಒಂದು ಸಂವಾದ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಆಗಿರ್ಬೋದು. ಹೈರಾರ್ಕಿಯಲ್ಲಿ ಮೇಲ್ ಪೊಸಿಷನ್ ಅಲ್ಲಿ ಇರುವಂತವರು ಕೆಳಗಿನವರಿಗೆ ಅವರಿಗೆ ಅರ್ಥವಾಗುವಷ್ಟರ ಮಟ್ಟಕ್ಕೆ ಅವರು ಹೇಳಬೇಕು ಅಂತ ಹೇಳಿದ್ರೆ ಆ ತಿಳಿದಿದ್ದನ್ನ ಪವರ್ ಆಫ್ ಕಾಂಪ್ರಹೆನ್ಷನ್ ಅಂತಾರೆ. ಅದಕ್ಕೆ ಆ ತಿಳಿದಿರೋದನ್ನ ಅತ್ಯಂತ ಸರಳವಾಗಿ ಸುಲಭವಾಗಿ ಮತ್ತು ಎಷ್ಟು ಬೇಕೋ ಅಷ್ಟು ತಿಳಿಸುವಂತ ಈ ಸಾಮರ್ಥ್ಯ ಈ ಕೌಶಲತೆ ಅನ್ನುವಂಥದ್ದು. ಈ ಕೌಶಲತೆ ಟ್ರಾನ್ಸ್ಲೇಟ್ಸ್ ಮಟೀರಿಯಲ್ ಇನ್ ಟು ಪ್ರಾಫಿಟಬಿಲಿಟಿ.
0: ಅದಕ್ಕೆ ನಿಮಗೆ ಸರ್ಟಿಫೈಡ್ ಫೆಸಿಲಿಟೇಟ್ ಫ್ರಾಮ್ USA ಇಂದ ಸರ್ಟಿಫಿಕೇಟ್ ಬಂತು.
1: ಹೌದು ಸರ್.
0: ಆ ಸರ್ಟಿಫಿಕೇಟ್ ಅನ್ನ ಆಗಿದ್ರೆ ಈಗ ನಿಮ್ಗನ್ನ ಒಂದು ಬೇಸಿಕ್ ಕ್ವಶನ್ ಅನ್ನ ಕೇಳಬೇಕು ಉಮ್ರಾಣಿ ಅವರೇ.
1: ಪ್ಲೀಸ್,
0: ತಮ್ಮ ಒಂದು ಕ್ವಾಲಿಫಿಕೇಶನ್?
1: ಐ ಆಮ್ ಅ ಸಿಂಪಲ್ ಸೈನ್ಸ್ ಗ್ರಾಜ್ಯುಯೇಟ್ ಫಾಲೋಡ್ ಬೈ ವೇರಿಯಸ್ ಇನ್ಶೂರೆನ್ಸ್ ರಿಲೇಟೆಡ್ ಡಿಪ್ಲೊಮಾ ಕೋರ್ಸಸ್ ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸ್ಕಿಲ್ ಮಾಡ್ಯೂಲ್ ಲಾಟ್ ಆಫ್

0: online exams, and last but not the least, LIMRA International certification at three levels. It will be at the three level: basic level, mid level, and the final level, where you will be in a position to train the trainers.
1: ಸುಮಾರು 28 ವರ್ಷಗಳಿಂದ ಈ ಒಂದು ಸಾಫ್ಟ್ ಸ್ಕಿಲ್ ಅನ್ನ ನೀವು ಪಾಠ ಮಾಡ್ತಾನೆ ಇದ್ದೀರಿ. ನಿಮ್ಮ ಒಂದು ಇತಿಹಾಸವನ್ನು ಕಲಿಪ್ತಾ ಹೋದ್ರೆ ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು, 2 ಲಕ್ಷ ಶಿಕ್ಷಕರು, ಅದರೊಟ್ಟಿಗೆ ಸುಮಾರು 1,000 ಹೆಚ್ಚಿನ ಕಾರ್ಯಕ್ರಮಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ನೀಡಿದ್ದೀರಿ. ಅದರಲ್ಲಿ ಈಗ ನಾವು ಮುಖ್ಯವಾಗಿ ತೆಗೆದುಕೊಳ್ಳೋದು ಅಂತಂದರೆ IIT ಮಡ್ರಾಸ್, ಅದೇ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನೀವು ಕೊಡ್ತಾ ಇದ್ದೀರಿ, ಕೋಲಾರದಲ್ಲಿ ಕೊಟ್ಟರಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡದಲ್ಲಿ ಕೊಡ್ತಾ ಇದ್ರಿ, UGC ಸ್ಪಾನ್ಸರ್ಡ್ ಪ್ರೋಗ್ರಾಮ್, ಹೀಗೆ 10 ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ತಾವು ಸ್ಕಿಲ್ ಅನ್ನು ಬೆಳೆಸೋದಕ್ಕೆ ಪಾಠ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಈ ವೈವಿಧ್ಯಮಯ ಸ್ಕಿಲ್ಗಳನ್ನು ತಾವು ಕಲಿತು ಹೇಳ್ತಿದ್ದೀರಾ ಹೇಗೆ?
0: ಬಹಳಷ್ಟು ನಾವು ಕಲ್ತಿರೋದು ಹೇಗೆ ಅಂದ್ರೆ ನೋಡಿ ಕಲ್ತಿರೋದು. ಇಟ್ಸ್ ಅ ಪವರ್ ಆಫ್ ಅಬ್ಸರ್ವೇಷನ್. ಇದು ನಾವು ತರಬೇತಿ ಹೊಂದಬೇಕಾದ್ರೂ ಕೂಡ ಹೇಳ್ತಾರೆ. ಉದಾಹರಣೆಗೆ ಐ ಥಿಂಕ್ ನಾವು ನೀವೆಲ್ಲ ಸಮಕಾಲಿಕರು, ನಾವು ಕಾಲೇಜ್ನಿಂದ ಆಚೆ ಬರಬೇಕಾದ್ರೆ ನಾವು ಕಂಪ್ಯೂಟರ್ ನೋಡಿಲ್ಲ, ಬಟ್ ಟುಡೇ ವಿ ಹ್ಯಾಂಡಲ್ ಇಟ್ ಬಿಯಾಂಡ್ ಇಮ್ಯಾಜಿನೇಷನ್. ಇವತ್ತು ಟೆಕ್ನಾಲಜಿ ಜೊತೆ, ಆ ಪೇಸ್ ಜೊತೆ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಕಂಪ್ಯೂಟರ್ ಅನ್ನುವಂಥದ್ದು ಬೇಸಿಕ್ ಸ್ಕೂಲಲ್ಲಿ ಕಲಿಸೋಕ್ಕಿಂತಲೂ ನಾವು ಅದನ್ನು ಸ್ಕಿಲ್ ಆಗಿ ಕಲ್ತಿದ್ವಿ. ವಿಶೇಷವಾಗಿ ಬಹಳ ಸಿಂಪ್ಲಿಫೈಡ್ ಮಾಡಿ ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. IAS ಅಂದ ತಕ್ಷಣ ಜನ ಬಹಳ ಅಚ್ಚರಿಯಿಂದ ನೋಡ್ತಾರೆ. ನಾನೊಂದು ವರ್ಡ್ ಅನ್ನ ಡಿಸೈನ್ ಮಾಡಿದ್ದೀನಿ, IKS. ಫಸ್ಟ್ ಥಿಂಗ್ ಈಸ್ ಇನ್ಫಾರ್ಮೇಶನ್. ನಾಲೆಜ್ ಸ್ಟಾರ್ಟ್ಸ್ ಫ್ರಮ್ ಇನ್ಫಾರ್ಮೇಶನ್. ಚೈಲ್ಡ್ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್. ವೆನ್ ಎವರ್ ಎನಿ ಪರ್ಸನ್ ಜಾಯಿನ್ಸ್ ಎನಿ ಕಂಪನಿ, ಫಸ್ಟ್ ಹಿ ಸ್ಟಾರ್ಟ್ಸ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್. ಈಗ ನಾನು ಭದ್ರಾವತಿಗೆ ಬರಬೇಕು, ಐ ವಿಲ್ ಕಲೆಕ್ಟ್ ದ ಇನ್ಫಾರ್ಮೇಶನ್. ವೆರ್ ಇಸ್ ದ ಪ್ಲೇಸ್, ವಾಟ್ ಇಸ್ ದ ಡಿಸ್ಟೆನ್ಸ್, ವಿಚ್ ಇಸ್ ದ ಬೆಟರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್, ಇನ್ಫಾರ್ಮೇಶನ್. ಎರಡನೇದ್ ಏನಾಗುತ್ತೆ, ಆ ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯು ಹ್ಯಾವ್ ಟು ಸ್ಟ್ರಗಲ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾವಾಗ ನಾವು ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತೀವಿ, ದಟ್ ಇನ್ಫಾರ್ಮೇಶನ್ ವಿಲ್ ಮೆಟಮಾರ್ಫೋಸಿಸ್ ಇನ್ ಟು ನಾಲೆಜ್. ಯಾವಾಗ ಅದು ನಾಲೆಜ್ ಆಗುತ್ತೆ, ಅದು ನನಗೆ ಅಸಿಮ್ಯುಲೇಟ್ ಆಗಿದೆ. ಈಗ ಮೂರನೇ ಆಸ್ಪೆಕ್ಟ್, ಈ ಗೊತ್ತಿರೋ ನಾಲೆಜ್ ಅನ್ನ ಇತರರಿಗೆ ನಾನು ಮನವರಿಕೆ ಮಾಡುವ ಹಾಗೆ ತಿಳಿಸ್ಕೊಡೋದೇ ಸ್ಕಿಲ್.
1: ಇಲ್ಲೇ ನಾವು ಟ್ರಾನ್ಸ್ಫರ್ ಮಾಡುವಾಗ ಟ್ರಾನ್ಸ್ಫಾರ್ಮೇಶನ್ ದಲ್ಲೇನೆ ಫೇಲ್ಯೂರ್ ಆಗ್ತಿದೀವಿ ಅಂತ ಅನ್ಕೋತೀವ ಕೆಲವೊಂದ್ಸಾರಿ?
0: ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಯಾಕಂದ್ರೆ ಇವತ್ತಿನ ಎಜುಕೇಶನಲ್ ಸಿಸ್ಟಮ್ಸ್ ಆಗಿರ್ಬೋದು, ಯಾವುದೇ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಆಗಿರ್ಬೋದು, ಇನ್ಫಾರ್ಮೇಶನ್ ಇಸ್ ಅಬಂಡಂಟ್.
1: ಸೋಶಿಯಲ್ ಮೀಡಿಯಾದಿಂದ ಹಿಡಿದು ನೆಟ್ವರ್ಕ್ ಅಲ್ಲಿ ಗೂಗಲ್ ಗೆ ಹೋದ್ರೆ ಯಾವುದೋ ಒಂದು
0: ಅಬಂಡಂಟ್.
1: ಸರಿ ಇದೆಯೋ ತಪ್ಪಿದೆ ಎರಡನೇ ವಿಷಯ,
0: ಅದು ಬೇರೆ ವಿಚಾರ. ನೀವು ಹೇಳಿದಾಗೆ ಸೆಕೆಂಡ್ ಥಿಂಗ್ ಈಸ್, ಈ ಇನ್ಫಾರ್ಮೇಶನ್ ಅನ್ನ ನಾಲೆಜ್ ಮಾಡ್ಕೊಳ್ಬೇಕಾದ್ರೆ ಅ ಪರ್ಸನ್ ಹ್ಯಾಸ್ ಟು ಬಿ ಗೈಡೆಡ್ ಬೈ ಅ ಪ್ರಾಪರ್ ಅ ಟೀಚರ್ ಆರ್ ಅ ಟ್ರೈನರ್ ಆರ್ ಅ ಕೋಚ್. ತಾವು ಈಗ ಹೇಳಿದಾಗೆ ಇನ್ಫಾರ್ಮೇಶನ್ ಅಥೆಂಟಿಕ್ ಹೌದು ಅಲ್ವೋ ಅನ್ನುವಂಥದ್ದು ಕ್ವಾಲಿಫೈ ಮಾಡುವಂತ ವ್ಯಕ್ತಿನೇ ಅವನೊಬ್ಬ ಕೋಚ್ ಆಗ್ತಾನೆ, ಅವನೊಬ್ಬ ಟ್ರೈನರ್ ಆಗ್ತಾನೆ. ಯಾವಾಗ ಅದು ಅಥೆಂಟಿಫೈ ಆದ್ಮೇಲೆ ಅರ್ಥ ಆಗುತ್ತೋ ಅದು ನಾಲೆಜ್ ಆಗುತ್ತೆ. ನಾಲೆಜ್ ಆದ್ಮೇಲೆ ಅದು ಬಳಕೆ ಏನಿದೆ ಅದು ಸ್ಕಿಲ್. ಮತ್ತು ಸ್ಕಿಲ್ ಯಾವತ್ತೂ ವ್ಯಕ್ತಿಯಲ್ಲಿ ಕಂಡು ಬರಲ್ಲ. ಈಗ ನೀವು ನನ್ನನ್ನು ನೋಡಿದಾಗ ಅಥವಾ ನಾನು ನಿಮ್ಮನ್ನು ನೋಡಿದಾಗ ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ
1: ಇಲ್ವಾ?
0: ಇಲ್ವಾ? ಯಾವ ಸೃಷ್ಟಿಯಲ್ಲಿ ಯಾವ ಇಕ್ವಿಪ್ಮೆಂಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ಕಿಲ್ ಬರುತ್ತೆ ಅಂದ ಮಾತ್ರಕ್ಕೆ ಅದು ನಿಮ್ಮ ದೈಹಿಕದಲ್ಲಿ ಯಾವುದೇ ಒಂದು ಫೀಚರ್ಸ್ ತೋರಿಸ್ಕೊಡೋದಲ್ಲ. ಹೀಸ್ ಅ ಸ್ವಿಮ್ಮರ್ ಅಂತ ಹೇಳ್ಕೊಡೋದಲ್ಲ, ಹೀಸ್ ಅ ಕ್ರಿಕೆಟರ್, ಹೀಸ್ ಅ ಸಿಂಗರ್. ಸ್ಕಿಲ್ ಈಸ್ ಲೈಕ್ ಅ ಸಾಫ್ಟ್ ಕಾಪಿ, ಬಾಡಿ ಈಸ್ ಲೈಕ್ ಅ ಹಾರ್ಡ್ವೇರ್, ಅಂಡ್ ದಿಸ್ ಇಸ್ ಲೈಕ್ ಅ ಸಾಫ್ಟ್ವೇರ್. ಸಾಫ್ಟ್ವೇರ್ ಯು ಕಾಂಟ್ ಸಿ. ಈಗ ಹಳೆ ಕಾಲದವರು ಒಬ್ರು ನನಗೊಂದು ಪ್ರಶ್ನೆ ಕೇಳಿದ್ರು, ಅಲ್ಲ ರಮೇಶ್ ಪ್ರಿಂಟ್ ತಗೊಳ್ತಾ ಇದ್ದೀರಾ, ಪ್ರಿಂಟ್ ಬರ್ತಾ ಇದೆ, ಬಟ್ ಈ ಕಂಪ್ಯೂಟರ್ ದಲ್ಲಿ ಒಂದು ಪೇಪರ್ ಇದೆಯಲ್ಲ, ಅದನ್ನ ಯಾರು ಹಾಕಿದ್ರು? ನಾನು ಅದನ್ನ ಸಾಫ್ಟ್ ಕಾಪಿ. ಅದು ಎಲ್ಲಿಂದ ಬಂತು? ಸೊ ದೇ ಆರ್ ಇನ್ಹೆರೆಂಟ್, ದೇ ಆರ್ ಇನ್ಹೆರೆಂಟ್. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅದು ಆಚೆ ಬರೋದೇ ಅದು ಸ್ಕಿಲ್. ಆ ವ್ಯಕ್ತಿ ಆ ಕೌಶಲತೆಯನ್ನು ಬೆಳೆಸ್ಕೊಂಡಾಗ, ಕೌಶಲತೆ ಯಾವುದರಿಂದ? ಫಸ್ಟ್ ನಾಲೆಜ್ ಅಕ್ವೈರ್ ಆಗಬೇಕು. ನಾಲೆಜ್ ಇನ್ಫಾರ್ಮೇಶನ್ ಇಂದ ಕ್ವಾಲಿಫೈ ಆದಾಗ ಮಾತ್ರ ಅದು ನಾಲೆಜ್ ಆಗ್ತದೆ, ಆಮೇಲೆ ಅವನು ಅದನ್ನು ಬಳಕೆಗೆ ಉಪಯೋಗಿಸ್ಕೊಡ್ತಾನೆ ಸರ್.
1: ಹೌದು ರಮೇಶ್ ಉಮರಾಣಿ ಅವರೇ, ಈಗ ಸ್ಕಿಲ್ಲು ಸ್ಕಿಲ್ಲು ಸ್ಕಿಲ್ಲು ಅಂತ ಒಂದು ಸ್ಕಿಲ್ಲಿನ ಸಂಕ್ಷಿಪ್ತ ಪರಿಚಯ ಹೇಳ್ಬಿಟ್ವಿ. ಹಾಗಿದ್ರೆ ಸ್ಕಿಲ್ ಇಲ್ಲದೆ ಇದ್ರೆ ಬದುಕುವುದಕ್ಕೆ ಸಾಧ್ಯ ಇಲ್ವಾ?
0: ವೆರಿ ವ್ಯಾಲಿಡ್ ಕ್ವಶನ್ ಫಾರ್ ದ ಪ್ರೆಸೆಂಟ್ ಡೇ ಯೂತ್ಸ್. ಇತ್ತೀಚಿನ ಒಂದು ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ, ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್ ಇನ್ಕ್ಲೂಡಿಂಗ್ ಅನ್ ಫಾರ್ಮರ್ to an aeronautical engineer or a scientist, 85% his success depends upon the skill and 50% the technical knowledge which he comes through different universities. ಈ ಕಾರಣದಿಂದ ವಿದ್ಯಾರ್ಥಿಗಳು ಗಮನದಲ್ಲಿ ಏನ್ ಇಟ್ಕೊಳ್ಬೇಕು ಅಂತಂದ್ರೆ, ಅವರು ಇವತ್ತೇನು ಅಧ್ಯಯನ ಮಾಡ್ತಾ ಇದ್ದಾರೆ, ಪಾಠ

0: ಕಲಿತಾ ಇದ್ದಾರೆ ಅದೆಲ್ಲ ಎಷ್ಟಕ್ಕೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ ಕೇವಲ 15%. ಇನ್ನು ಉಳಿದದ್ದು ಅವನು ಸಕ್ಸಸ್ ಆಗೋದಕ್ಕೆ 85% ಸ್ಕಿಲ್ ಬೇಕು. ಸೊ ವಿದೌಟ್ ಸ್ಕಿಲ್ ಐ ವುಡ್ ಲೈಕ್ ಟು ಸೇ ಇಟ್ ವಿಲ್ ಬಿ ನೆಕ್ಸ್ಟ್ ಟು ಇಂಪಾಸಿಬಲ್ ಟು ಸರ್ವೈವ್. ಸೆಕೆಂಡ್ ಆಸ್ಪೆಕ್ಟ್ ಸರ್, ವಿತ್ ದ ಅಡ್ವೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಐ ಡೋಂಟ್ ಥಿಂಕ್ ಆ ಹಳೆ ಕಾಲದಲ್ಲಿ ಇರುವಂತಹ ಜಾಬ್ಸ್ ಆಗ್ಲಿ, ಫೈಲ್ ಅನ್ನು ಎತ್ತಿಡೋದಾಗ್ಲಿ, ಮ್ಯಾನ್ ಪವರ್ ಆಗ್ಲಿ, ಅದರ ಅವಶ್ಯಕತೆನೇ ಇರೋದಿಲ್ಲ. ಓನ್ಲಿ ಬಿಕಾಸ್ AI ಕೆನಾಟ್ ಬ್ರಿಂಗ್ ಸ್ಕಿಲ್ಸ್, AI ಇಸ್ ಅ ಸಾಫ್ಟ್ವೇರ್. ನಾವು ಜೀವನದಲ್ಲಿ ಬದುಕಬೇಕು, ಬೆಳಿಬೇಕು ಅಂತ ಹೇಳಿದ್ರೆ ಸಾಫ್ಟ್ ಸ್ಕಿಲ್ಸ್ ಆರ್ ಮಸ್ಟ್. ಜಸ್ಟ್ ಸಬ್ಜೆಕ್ಟ್ ನಾಲೆಜ್, ಬುಕ್ ನಾಲೆಜ್, ಇಟ್ ವಿಲ್ ಓನ್ಲಿ ಅಕೌಂಟ್ ಟು ದ ಎಕ್ಸ್ಟೆಂಟ್ ಆಫ್ 50%. ದೇರ್ ಬೈ ಐ ಕ್ಯಾನ್ ಸೇ ಸ್ಕಿಲ್ಸ್ ಬೆಳೆಸಿಕೊಳ್ಳದೇ ಇರುವಂತ ವ್ಯಕ್ತಿ ವಿಫಲನಾಗುವಂತದ್ದು ಸಾಧ್ಯತೆಗಳು ಬಹಳ ಇದೆ.
1: ಹೌದು, ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೇವೆ ಉಮರಾಣಿ ಅವರೇ ಏನು ಅಂತಂದ್ರೆ, ಒಂದು ತಾಯಿ ಮಗುವನ್ನ ಬೆಳೆಸಬೇಕು ಅಂತಂದ್ರೂ ಕೌಶಲ್ಯಯುಕ್ತವಾಗಿ ಬೆಳೆಸಿದಂತಹ ಮಗುವಿನೇ ಬೇರೆಯಾಗಿ ಬೆಳೆಯುತ್ತೆ. ಅಂದ್ರೆ ಒಬ್ಬ ತಾಯಿಗೂ ಕೂಡ ಒಂದು ಸ್ಕಿಲ್ ಬೇಕೇ ಬೇಕಲ್ವಾ?
0: 100%. ಮತ್ತು ಕೌಶಲತೆಯನ್ನ ಬೆಳೆಸಬೇಕು ಅನ್ನುವಂಥವ್ರು ಯಾವಾಗ್ಲೂ ಜವಾಬ್ದಾರಿಯುತವಾದ ವ್ಯಕ್ತಿಗಳಾಗ್ತಾರೆ. ಇವತ್ತು ನನ್ನ ತಾಯಿ ನನ್ನನ್ನು ಬೆಳೆಸಿರುವಂಥದ್ದನ್ನು ನೋಡಿದ್ರೆ ಅವರಲ್ಲಿ ಸ್ಕಿಲ್ಸ್ ಅನ್ನುವಂಥದ್ದು ಇನ್ಹೆರೆಂಟ್ ಆಗಿ ಬಂದಿತ್ತು ಮತ್ತು ಪವರ್ ಆಫ್ ಅಬ್ಸರ್ವೇಷನ್ಸ್ ನಿಂದ ಕಲ್ತಿದ್ದು. ಇವತ್ತಿನ ತಾಯಂದ್ರು ವಿದ್ಯಾಭ್ಯಾಸದಲ್ಲಿ ತುಂಬಾ ಓದಿರ್ಬೋದು, ಅಕಾಡೆಮಿಕಲಿ ಸ್ಟ್ರಾಂಗ್ ಇರ್ಬೋದು, ಬಟ್ ಮೆನಿ ಆಫ್ ದೆಮ್ ಕ್ರೈ, ದೇ ಆರ್ ನಾಟ್ ಏಬಲ್ ಟು ರೇಸ್ ಈವನ್ ಒನ್ ಚೈಲ್ಡ್. ಹಳೆ ಕಾಲದಲ್ಲಿ 5-10 ಮಕ್ಕಳಿದ್ರು ಕೂಡ ಒಂದು ತಾಯಿ ಅದನ್ನ ಸಾಮರ್ಥ್ಯದಿಂದ ಸಮರ್ಪಕವಾಗಿ ನಿಭಾಯಿಸಿ ಸಮಾಜಕ್ಕೆ ಕೊಡ್ತಾ ಇದ್ಲು. ಅಲ್ಲಿ ಸ್ಕಿಲ್ಸ್ ಅಂತಂದ್ರೆ ಏನು? ತಾಯಿ ಈ ಮಗುವಿನ ಬೆಳವಣಿಗೆಯಲ್ಲಿ ತನ್ನ ಪಾತ್ರ ಏನಿದೆ, ತನ್ನ ಜವಾಬ್ದಾರಿ ಏನಿದೆ, ಅದನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದದ್ದೇ ದಟ್ಸ್ ಅ ಮದರ್ ಸ್ಕಿಲ್ಸ್. ವಿದೌಟ್ ಸ್ಕಿಲ್ಸ್ ಅ ಮದರ್ ಕೆನಾಟ್ ರೇಸ್. ವಿದೌಟ್ ಫಾದರ್ ವಿತ್ ಸ್ಕಿಲ್ಸ್ ದ ಚೈಲ್ಡ್ ವಿಲ್ ನಾಟ್ ಬಿ ಏಬಲ್ ಟು ಗ್ರೋ ವಿತ್ ದ ಡಿಸಿಪ್ಲಿನ್. ನೀವು ಹೇಳಿದಾಗೆ ಬರೀ ತಾಯಿ ಮತ್ತು ತಂದೆ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ಸ್ಕಿಲ್ಸ್ ಅನ್ನುವಂಥದ್ದು ಅನಿವಾರ್ಯ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಬ್ಬ ಟೀ ಮಾಡಿ ಅದನ್ನ ಟೀ ಸರ್ವ್ ಮಾಡಬೇಕಾದ್ರೂ ಸ್ಕಿಲ್ಸ್ ಬೇಕು. ಇಲ್ಲದೆ ಹೋದ್ರೆ ಆ ಟೀನ ಸ್ಪಿಲ್ ಮಾಡಿಬಿಡ್ತಾನೆ, ಅವನು ಅಟ್ಮಾಸ್ಫಿಯರ್ ಅನ್ನೇ ಹಾಳು ಮಾಡಿಬಿಡ್ತಾನೆ. ಎಜುಕೇಶನ್ ಇಸ್ ನಥಿಂಗ್ ವಿದೌಟ್ ಸ್ಕಿಲ್ಸ್.
1: ಇನ್ನು ನಮ್ಮ ಒಂದು ಯೂತ್ ಅಲ್ಲಿ ಒಂದು ಭಾವನೆ ಇದೆ, ಸ್ಕಿಲ್ಡ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಫಾರ್ ಕಂಪ್ಯೂಟರ್ ಇಂಜಿನಿಯರ್ಸ್ ಆರ್ ಮೆಡಿಕಲ್, ಮತ್ತೆ ಉಳಿದವರಿದ್ದಲ್ಲ ಏನ್ ಸ್ಕಿಲ್ಡ್ ಪೋಸ್ಟ್ ಅಲ್ವಲ್ಲ ಅಂತ ಒಂದು ಮನೋಭಾವನೆ ಇದೆಯಲ್ಲ ಉಮರಾಣಿ ಅವರೇ, ಇದಕ್ಕೆ ಏನ್ ಹೇಳ್ತೀರಿ?
0: ಕಂಪ್ಯೂಟರ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ಸ್ಕಿಲ್ ಬಹಳ ಲಿಮಿಟೆಡ್. ಈಗ ಒಬ್ಬ ಕಾರ್ಪೆಂಟರ್ ಅವನೊಂದು ಚೇರ್ ಅನ್ನು ಮಾಡಬೇಕು, ಒಂದು ಕಾಟ್ ಅನ್ನು ಮಾಡಬೇಕು, ಒಂದು ಸೋಫಾ ಸೆಟ್ ಅನ್ನು ಮಾಡಬೇಕು, ಅದು ವೃತ್ತಿಪರವಾದಂತ ಸ್ಕಿಲ್ಸ್. ದಟ್ ಈಸ್ ಓನ್ಲಿ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಪ್ರೊಫೆಷನ್, ಅಂಡ್ ಅಗೇನ್ ದಟ್ ವಿಲ್ ಫಾಲ್ ಅಂಡರ್ ಟೆಕ್ನಿಕಲ್ ಸ್ಕಿಲ್ಸ್ ಸರ್, ಆರ್ ಟೆಕ್ನಿಕಲ್ ಆಸ್ಪೆಕ್ಟ್. ಆಸ್ ಐ ಸೆಡ್ ಇಟ್ ವರ್ಕ್ಸ್. ಈಗ ಅವನ್ ಚೆನ್ನಾಗಿ ಕಾಟ್ ತಯಾರು ಮಾಡ್ತಾನೆ ಅಥವಾ ಚೆನ್ನಾಗಿ ಒಬ್ಬ ಪೇಂಟಿಂಗ್ ಮಾಡ್ತಾನೆ, ಅದು ವರ್ಕ್ ಸ್ಕಿಲ್ ಆಯ್ತು. ಅವನದನ್ನ ಮಾರ್ಕೆಟಿಂಗ್ ಮಾಡ್ಬೇಕಲ್ವಾ, ಅವನದನ್ನ ಜನರಿಗೆ ತಲುಪಿಸ್ಬೇಕಲ್ವಾ. ಅವನಿಗೆ ಈ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ತಯಾರಿ ಮಾಡೋದಕ್ಕೆ ಅದೆಲ್ಲ ಏನ್ ಬೇಕು? 15%. ಇದನ್ನ ಮಾರ್ಕೆಟಿಂಗ್ ಎಷ್ಟು ಡಿಮ್ಯಾಂಡ್ ಬರ್ತದೋ ಅಷ್ಟು ಪ್ರೊಡಕ್ಷನ್ ಬರ್ತದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಟು ವಾಟ್ ಎಕ್ಸ್ಟೆಂಟ್ ಈಸ್ ಏಬಲ್ ಟು ಮಾರ್ಕೆಟ್. ಅಂಡ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇಟ್ ಈಸ್ ದ ಐಡಿಯಾಸ್. ಸ್ಕಿಲ್ಸ್ ಆರ್ ನಥಿಂಗ್ ಬಟ್ ಅಗೇನ್ ಐಡಿಯಾಸ್. ಹೆಲ್ದಿ ಐಡಿಯಾಸ್ ಜನಕ್ಕೆ ರೀಚ್ ಆದ್ರೆ ಜನ ಸ್ವೀಕರಿಸೋದಕ್ಕೆ ಬಹಳ ತಯಾರಿಯಾಗಿದ್ದಾರೆ. ಒಂದು ಇಂಟರ್ವ್ಯೂನಲ್ಲಿ ರತನ್ ಟಾಟಾ ಅವರು ಹೇಳ್ತಾ ಇದ್ರು, ಹೇ ಗಾಯ್ಸ್, ಟುಡೇಸ್ ಯೂತ್ಸ್, ಯು ನೀಡ್ ನಾಟ್ ಸ್ಟ್ರಗಲ್ ಲೈಕ್ ಅಸ್ ದ ವೇ ವಿ ಸ್ಟ್ರಗಲ್ಡ್. ಒನ್ ಇಂಡಿಪೆಂಡೆಂಟ್ ಒರಿಜಿನಲ್ ಐಡಿಯಾ ಆಫ್ ಯೋರ್ಸ್ ಕ್ಯಾನ್ ಫೆಚ್ ಯು ಕ್ರೋರ್ಸ್. ಅದನ್ನೇ ಸರ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಡಬೇಕು. ತನ್ನ ಮುಖಾಂತರ ಆ ವ್ಯಕ್ತಿ ಒಬ್ಬ ಪುರುಷ ಸಿಂಹ ಸಿಂಹಿಣಿ ಆಗಬೇಕು, ಹೊರತು ಕೇವಲ ಈ ಕಂಠಪಾಠ ಮಾಡಿ ಈ ಸಿಲೆಬಸ್ ಅನ್ನು ಓದಿ ಒಂದಿಷ್ಟು ಅಂಕಗಳನ್ನು ತೆಗೆದು ಗಿಣಿ ಪಾಠದ ಹಾಗೆ ಫೈಲ್ ತಗೊಂಡು ಮುಂದೆ ಹೊರಗಡೆ ಬಂದು ಡಿಗ್ರಿ ಮುಗಿಸ್ಕೊಂಡು ನನಗೆ ಸರ್ಕಾರ ಕೆಲಸ ಕೊಡ್ತಾ ಇಲ್ಲ, ಸಮಾಜ ಕೆಲಸ ಕೊಡ್ತಾ ಇಲ್ಲ ಅಂತಂದ್ರೆ ನಾಟ್ ಟು ಬ್ಲೇಮ್, ಬಟ್ ಹಿ ಹ್ಯಾಸ್ ಟು ಬ್ಲೇಮ್ ಹಿಮ್ಸೆಲ್ಫ್ ಅಂಡ್ ದ ಸಿಸ್ಟಮ್. ವಿದೌಟ್ ಸ್ಕಿಲ್ಸ್ ಇಂಡಿಯಾ ಕಾಂಟ್ ಪ್ರಾಸ್ಪರ್, ಅಂಡ್ ಇಫ್ ಇಂಡಿಯಾ ಟುಡೇ ಇಟ್ ಈಸ್ ಪ್ರಾಸ್ಪರಿಂಗ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕಿಲ್ಸ್.
1: ನಮ್ಮ ವಿವೇಕಾನಂದರ ವಾಣಿ ಅಂತಾನೆ, ಇಡೀ ಜಗತ್ತಿನಲ್ಲಿ ಯೂತ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರುವಂತಹ ಒಂದು ದೇಶ ನಮ್ದು. ಇಲ್ಲಿ ಐಡಿಯಾಸ್ಗಳು ಕೂಡ ತುಂಬಾ ಇವೆ, ಆದರೂ ಕೂಡ ಇತ್ತೀಚಿನ ವರದಿಯ ಪ್ರಕಾರ ಬಹಳಷ್ಟು ಜನರು ಜಾಬ್ಲೆಸ್ ಆಗ್ತಾ ಇದ್ದಾರೆ. ಉಮರಾಣಿ ಅವರೇ,
0: ನೀವು ಬಹಳ ಸರಿಯಾಗಿ ಗಮನಿಸಿದ್ರಿ ಸರ್. ಯಾಕೆಂದ್ರೆ ಇಷ್ಟೊತ್ತಿನವರೆಗೂ ನಾವು ಮಾತಾಡಿದಾಗೆ ಆ ವಿದ್ಯಾರ್ಥಿಯಲ್ಲಿ ಕೌಶಲತೆಯ ಆಸ್ಪೆಕ್ಟ್, ತಂದೆ ತಾಯಿಗಳನ್ನು ಹಿಡ್ಕೊಂಡು ನಮ್ಮ ಮಗ ಎಷ್ಟು ಅಂಕ ಬಂತು ಅಂತ ನೋಡೋದಕ್ಕೆ ಹೋಗ್ತಾರೆ ವಿನಃ, ಆ ಅಂಕಗಳನ್ನ ಪಡೆಯೋದಕ್ಕೆ ಬೇಕಾದಂತಹ ಒಂದು ಅರ್ಹತೆ ಈ ಬಾಲಕನಿಗೆ ನಾವು ಪ್ರಿಪರೇಷನ್ ಮಾಡಿ ನಾವು ಕಳಿಸಿದ್ದೀವ. ಮಗು ಶಾಲೆಯಿಂದ ಮನೆಗೆ ಬಂದ ಮೇಲೆ ಬಹಳ ಮಾರ್ಮಿಕವಾದಂತಹ ಒಂದು ಘಟನೆ ಅರವಿಂದ ಮಹರ್ಷಿಗಳ ಜೀವನದಲ್ಲಿ, ಆ ಬಾಲಕ

0: ಮೆಡಿಸಿನ್ ಕಾರ್ಡ್ ಅನ್ನು ತೆಗೆದುಕೊಂಡು ಓಡ್ತಾ ಓಡ್ತಾ ತಾಯಿಗೆ ಬಂದು ತೋರಿಸ್ತಾನೆ, ಅಮ್ಮ ಅಮ್ಮ ನಾನು ಸ್ಕೂಲಲ್ಲಿ ಫಸ್ಟ್ ಬಂದಿದ್ದೇನೆ, ನನ್ನ ಮಾರ್ಕ್ಸ್ ಅಂತ ಹೇಳಿದಾಗ ಅರವಿಂದ ಮಹರ್ಷಿಗಳು ಸ್ವಯಂ ಅವರೇ ಬರೀತಾರೆ ಅವ್ರ ಜೀವನದ ಘಟನೆಯಲ್ಲಿ, ಹೇಳ್ತಾರೆ ಹೀಗೆ ಹೇಳಿದ ತಕ್ಷಣ ಅವ್ರ ತಾಯಿ, ನೀವು ತಾಯಿಯ ಕೌಶಲ್ಯತೆ ಹೇಳ್ತಾ ಇದ್ರಲ್ಲ, ಅವ್ರ ತಾಯಿಗೆ ಹೇಳ್ತಾಳಂತೆ, ಅರವಿಂದೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯುವರ್ ಮಾರ್ಕ್ಸ್ ಅಲೋನ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಯುವರ್ ರಿಮಾರ್ಕ್ಸ್ ಟೂ. ಅಲ್ಲಿ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಬಹಳ ಅಂಕಕ್ಕೆ ಮಹತ್ವ ಕೊಡ್ತಾ ಇಲ್ಲ, ಅವನ ಚಾರಿತ್ರ್ಯಕ್ಕೆ ಮಹತ್ವ ಕೊಡ್ತಾ ಇರೋದ್ರಿಂದ ಆ ಬಾಲಕ ಹೇಳ್ತಾನೆ, ಆ ನನ್ನ ತಾಯಿಯ ಆ ಕೌಶಲತೆ, ನಿಮ್ಮ ವರ್ಡ್ಸ್ ನಲ್ಲಿ ಹೇಳಬೇಕಾದ್ರೆ ನಾನು ಮುಂದೆ ನನ್ನ ಜೀವನದಲ್ಲಿ ಚಾರಿತ್ರ್ಯಕ್ಕೆ ರಿಮಾರ್ಕ್ಸ್ಗೆ ಬಹಳ ಮಹತ್ವ ಕೊಟ್ಟೆ, ತನ್ನ ಮುಖಾಂತರ ಅವನು ಈ ದೇಶ ಕಂಡಂತ ಒಬ್ಬ ಮಹಾನ್ ಸಂತನಾಗೋದಕ್ಕೆ ಸಾಧ್ಯವಾಯಿತು.
1: ಹೌದು, ನಮ್ಮ ಇತ್ತೀಚಿನ ದಿನದಲ್ಲಿ ನಾವು ಮಾರ್ಕ್ಸ್ ನ ಹಿಂದೆ ಓಟ ಮಾಡ್ತಾನೆ ಕೌಶಲ್ಯವನ್ನ ಕಲ್ತಿದೀವೋ ಇಲ್ವೋ ಅಂತ ಯೋಚನೆ ಮಾಡೋದನ್ನ ಮರ್ತಿದೀವಿ ಅಂತ ಅನ್ಸುತ್ತ ಅಮರಾಣಿ ಅವರಾಗಿದ್ರೆ
0: ಸಂಪೂರ್ಣವಾಗಿ ಮರ್ತಿದ್ದೀವಿ. ಯಾಕಂದ್ರೆ ಕೇವಲ ರೀಡಿಂಗ್ ಅಂಡ್ ರೈಟಿಂಗ್ ಮೇಕ್ಸ್ ಎಜುಕೇಶನ್ ಅಂತ ಮುಂಚೆ ಇತ್ತು.
1: ನಾವು ಈಗಲೂ ಕೂಡ ಹೇಳ್ತಾರೆ ಬರೆಯುವ ಕೌಶಲ್ಯ, ಓದುವ ಕೌಶಲ್ಯ, ಮಾತನಾಡುವ ಕೌಶಲ್ಯ ಚೆನ್ನಾಗಿದೆ.
0: ಇಟ್ಸ್ ಹಾಫ್ ಕರೆಕ್ಟ್, ಇಟ್ಸ್ ಹಾಫ್ ಕರೆಕ್ಟ್. ರೆಸ್ಟ್ ಈಸ್ ಹೌ ಈಸ್ ಈ ಏಬಲ್ ಟು ಟ್ರಾನ್ಸ್ಲೇಟ್ ದಟ್ ರೈಟಿಂಗ್ ಅಂಡ್ ಲರ್ನಿಂಗ್ ಇನ್ ಟು ದ ಪ್ರೊಡಕ್ಟಿವಿಟಿ. ಅವನ ಯಾವುದೇ ಒಂದು ವಿಚಾರವನ್ನು ಅವನಿಗೆ ಬರವಣಿಗೆ ಬರೀತಾನೆ, ಬರೀ ಬರೀತಾನೆ, ಆದರೆ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಬರೆಯುವಂತ ಸಾಮರ್ಥ್ಯ ಇದೆಯಾ? ಎರಡನೇದ್ದು ಓದ್ತಾನೆ. ಓದಿದಾಗ ನಾನು ಎಷ್ಟೋ ಸಲ ಇಂಟರ್ವ್ಯೂ ಮಾಡಿದಾಗ ನನ್ನ ಕಂಪ್ನಿಯಲ್ಲಿ ಎಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ನಿಂದ ನಾನು ಒಂದು ಪೇಜ್ ಅನ್ನು ಕೊಟ್ಟು ಅವರಿಗೆ ಇದನ್ನ ಓದ್ಕೊಳ್ಳಿ, ಕೈಂಡ್ಲಿ ಕಾಂಪ್ರಹೆಂಡ್ ದಿಸ್ ಪೇಜ್ ಟು ಅ ಪ್ಯಾರಾಗ್ರಾಫ್ ಅಂತ ಹೇಳಿದಾಗ ಹಿ ಆರ್ ಶಿ ಇಸ್ ಟೋಟಲಿ ಇನ್ಕಾಂಪಿಟೆಂಟ್. ನೀವು ಅಂಕಗಳನ್ನು ನೋಡಿದಾಗ ಅವನು ಉತ್ಕೃಷ್ಟವಾದ ಅಂಕಗಳನ್ನು ಪಡೆದಿದ್ದಾನೆ. ಈಗ ವಿದ್ಯಾರ್ಥಿಯನ್ನು ನೋಡಿದಾಗ ನನಗೆ ಬಹಳ ಬೇಜಾರು ಅನಿಸುತ್ತೆ, ಯಾಕಂತಂದ್ರೆ ಅಲ್ಲಿ ಕೇವಲ ಟೆಕ್ನಿಕಲ್ ನಾಲೆಜ್ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಬಟ್ ಹೌ ಟು ಟ್ರಾನ್ಸ್ಲೇಟ್ ಇಟ್ ದ ಸ್ಕಿಲ್ ಈಸ್ ಮಿಸ್ಸಿಂಗ್ ಸರ್. ಆಸ್ ಅ ರಿಸಲ್ಟ್ ಆಫ್ ದಟ್ ಐ ಕುಡ್ ನಾಟ್ ಸೆಲೆಕ್ಟ್ ಸಚ್ ಕ್ಯಾಂಡಿಡೇಟ್ಸ್.
1: ಒಂದು ಮರಣಿಯವರಿಗೆ ನೀವು ಹೇಳ್ತಾ ಇರೋದನ್ನ ಕೇಳ್ತಿದ್ದಾಗಲೇ IIT ಅಂತಂದ ಕೂಡ್ಲೇನೆ ನಮ್ಮಲ್ಲಿ ಒಂದು ಭಾವನೆ ಇದೆ, ಕ್ರೀಮಿ ಲೇಯರ್ ಸ್ಟೂಡೆಂಟ್ಸ್ ಅಲ್ಲಿ ಸೀಟ್ ತಗೋತಾರೆ.
0: ಯು ಆರ್ ರೈಟ್,
1: ದೇ ಆರ್ ವೆರಿ ಇಂಟೆಲಿಜೆಂಟ್.
0: ಯು ಆರ್ ವೆರಿ ರೈಟ್.
1: ಅಂತವ್ರಿಗೆ ಮತ್ತೇನು ಕೌಶಲ್ಯ ಹೇಳ್ಕೊಡ್ಬೇಕು?
0: ಒಂದು ಕೇಸ್ ಸ್ಟಡಿನೇ ಹೇಳ್ತೀನಿ ನಿಮಗೆ. ನಮ್ಮ ಕಂಪನಿಯಲ್ಲಿ ಕೂಡ ಸ್ಟಾರ್ಟಿಂಗ್ ಅವರಿಗೆ ತಿಂಗಳಿಗೆ 2-2.5 ಲಕ್ಷ 25 ವರ್ಷದ ಒಬ್ಬ ಯುವಕನಿಗೆ, ಆದರೆ ದಟ್ ಜೆಂಟಲ್ಮನ್ ಹ್ಯಾಸ್ ಹಿಸ್ ಎಕ್ಸಲೆನ್ಸ್ ಇನ್ ಕಂಪ್ಯೂಟರ್ ಇನ್ ಎಕ್ಸೆಲ್ ಶೀಟ್, ಬಟ್ ನಾಟ್ ಟ್ರಾನ್ಸ್ಲೇಟಿಂಗ್ ವಿತ್ ದ ಹ್ಯೂಮನ್ ಸ್ಕಿಲ್ಸ್ ಹೌ ಟು ಅಪ್ರೋಚ್. ಬಿಕಾಸ್ ಅವನ್ ಕೆಲಸ ಮಾಡೋ ಜನ ಏನಿದ್ದಾರಲ್ಲ ಅವರೆಲ್ಲ IIT ಅಲ್ಲ, ಅವರೆಲ್ಲ IIM ಅಲ್ಲ, ಅವರು ಸಾಮಾನ್ಯವಾಗಿ ಬೆಳೆದು ಬಂದಂತವರು. ದಿಸ್ ಜೆಂಟಲ್ಮನ್ ಈಸ್ ನಾಟ್ ಏಬಲ್ ಟು ರಿಲೇಟ್. ಇದನ್ನೇನಂತಾರೆ ಸರ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತಾರೆ. ಯಾವಾಗ ಅವನು ಮನುಷ್ಯನ ಭಾವನೆಗಳನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ, ಈ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರೋದ್ರಿಂದ ನಾನೇ ನೋಡಿದ್ದೀನಿ ಈ IIT ಇಂದ ಬಂದವರು ಕೂಡ ಒಂದು ವರ್ಷ ಅನ್ನೋದ್ರಲ್ಲೇ ರಿಸೈನ್ ಮಾಡಿ ಹೋಗುವಂತದ್ದು. ಪ್ರೊಡಕ್ಟಿವಿಟಿ ಇಸ್ ಲೀಸ್ಟ್. ವೈ? ಬಿಕಾಸ್ ಹಿ ಲ್ಯಾಕ್ಸ್ ಇಂಟರ್ಪರ್ಸನಲ್ ಸ್ಕಿಲ್ಸ್
1: and relationship.
0: Of course, relationship is also an interpersonal skills. Yes. How I have to connect, inter is between two, how I have to connect between the two human beings. Am I able to understand? Am I able to treat him like a colleague? Am I able to treat him as a human being, as a co-worker? So when you connect to the person with the interpersonal skills, ಅವನಿಗೆ MBA ಇದೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನೇ ನೋಡಿದ್ದೀನಿ ಎಷ್ಟೋ ಜನ ಒಳ್ಳೆ ಲೀಡರ್ಸ್ ಆಗಿ ಬೆಳೆದಿದ್ದಾರೆ, ಅವರು ಹಾಗೆ ನೋಡಿದ್ರೆ ದೇ ಆರ್ ಜಸ್ಟ್ ಬೇಸಿಕ್ ಗ್ರಾಜುಯೇಟ್ಸ್. ಇನ್ನೊಬ್ಬನಿಗೆ ಹೈಯರ್ ಕ್ವಾಲಿಫಿಕೇಶನ್ ಇದೆ, ಬಟ್ ಈಸ್ ನಾಟ್ ಏಬಲ್ ಟು ಗ್ರೋ. ಹಿಯರ್ ಯು ಹ್ಯಾವ್ ಟು ಅಟ್ರಿಬ್ಯೂಟ್ ಹಿಸ್ ಫೇಲ್ಯೂರ್ ಟು ದ ಲ್ಯಾಕ್ ಆಫ್ ದ ಸ್ಕಿಲ್ಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ಪರ್ಸನಲ್ ಸ್ಕಿಲ್ಸ್.
1: ನಾನು ಒಂದಿದೆ ಉಮರಾಣಿ ಅವರೇ, ನಮ್ಮ ಪಠ್ಯ ಪುಸ್ತಕದಲ್ಲಿ ಎಲ್ಲ ವಿಷಯಗಳಿರುತ್ತೆ, ನಾಲೆಜ್ ಇರುತ್ತೆ, ಸ್ಕಿಲ್ ಹೀಗಿರಬೇಕು ಅಂತ ಎಲ್ಲೂ ಹೇಳೋದೇ ಇಲ್ವಲ್ಲ.
0: ಅದು ನಮ್ಮ ದೌರ್ಭಾಗ್ಯ ಇವತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇದನ್ನೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ಐ ಥಿಂಕ್ ಗವರ್ಮೆಂಟ್ ಗಮನಕ್ಕೂ ಕೂಡ ಇದೆ, ಶಿಕ್ಷಣ ತಜ್ಞರ ಗಮನಕ್ಕೂ ಕೂಡ ಇದೆ. ಟುಡೇ ಯು ನೋ ದೇರ್ ಇಸ್ ಅ 360 degree ಶಿಫ್ಟ್ ಫಾರ್ ದ ಸ್ಕಿಲ್ಸ್. ಸೊ ಅದಕ್ಕೆ ನೋಡಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಗ್ರೋತ್ ಆಗ್ತಾರೆ, ಯಾಕಂದ್ರೆ ಅವರಿಗೆ ಸ್ಕಿಲ್ಸ್ ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಇಟ್ ಈಸ್ ನಾಟ್ ಡೆವಲಪ್ಡ್ ಜಸ್ಟ್ ಓವರ್ ನೈಟ್, ಅಂಡ್ ಇಟ್ ಈಸ್ ನಾಟ್ ಜಸ್ಟ್ ಟಾಟ್ ಇನ್ ದ ಕ್ಲಾಸ್ ರೂಮ್, ಬಟ್ ಇಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಲಿಟ್ರಲಿ ಇನ್ ದ ಫೀಲ್ಡ್ ಆಸ್ ವೆಲ್ ಆಸ್ ದ ವರ್ಕ್ ಪ್ಲೇಸ್. ಆಸ್ ಅ ರಿಸಲ್ಟ್ ಆಫ್ ದಟ್, ಬೈ ದ ಪವರ್ ಆಫ್ ದ ಅಬ್ಸರ್ವೇಷನ್, ಸ್ಕಿಲ್ಸ್ ಆರ್ ಡೆಮಾನ್ಸ್ಟ್ರೇಟೆಡ್. ಇವತ್ತು ಗವರ್ಮೆಂಟ್ ಗಳು ಈ ಸ್ಕೀಮ್ಸ್ ತಂದ್ರು ಕೂಡ ಅವರಲ್ಲಿ ರಿಸೋರ್ಸಸ್ ಇಲ್ಲದೆ ಇರೋದ್ರಿಂದ ಸಕ್ಸಸ್ ಚಾನ್ಸಸ್ ಆರ್ ನಾಟ್ ರಿಯಲಿ ಅಪ್ರಿಷಿಯಬಲ್.
1: ಹಾಗಾದ್ರೆ ರಮೇಶ್ ಅವರೇ, ನನಗೆ ಮುಖ್ಯವಾದ ಪ್ರಶ್ನೆ, ಈ ಸ್ಕಿಲ್ ಹೈಯರ್ ಲೆವೆಲ್ಗೆ ನೀವು ಹೇಳುವಂತದ್ದನ್ನ ಅರ್ಥ ಮಾಡ್ಕೊಳ್ಳೋ ಅಂತದ್ದು ಬೇಸಿಕ್ ಲೆವೆಲ್ ಅಲ್ಲಿ ಎಜುಕೇಶನ್ ಅಲ್ಲಿ,
0: ಬೇಸಿಕ್ ಲೆವೆಲ್ ಎಜುಕೇಶನ್ ನಲ್ಲಿನೇ ಪ್ರಾರಂಭ ಆಗಬೇಕು ಸರ್. ಅದು ಪ್ರಾರಂಭದಲ್ಲಿ ತಾವು ಹೇಳಿದಾಗೆ ತಾಯಿ ನನಗೆ ಹೈಜೀನ್ ಅನ್ನೋ

ಅಂತದ್ದು ಇಸ್ ಅ ಸ್ಕಿಲ್. ಕೈ ತೊಳ್ಕೊಳ್ಬೇಕು ಎಲ್ರಿಗೂ ಗೊತ್ತು, ಬಟ್ ಮೆನಿ ಪೀಪಲ್ ಡೋಂಟ್ ನೋ ಹೌ ಟು ವಾಶ್ ಇಟ್ ಪ್ರಾಪರ್ಲಿ. ಸ್ನಾನ ಮಾಡ್ಬೇಕು ಅನ್ನೋದು ಗೊತ್ತು, ಸುಮ್ಮನೆ ಹೋಗಿ ಮೈ ಮೇಲೆ ನೀರು ಹಾಕೊಳ್ಳೋದಲ್ಲ, ಹೈಜಿನ್ ಇಟ್ಸ್ ಅ ಸ್ಕಿಲ್ ಅಗೇನ್. ಸೊ ಸ್ಕಿಲ್ ಹ್ಯಾಸ್ ಟು ಬಿ ಟಾಟ್ ಅಟ್ ಎವ್ರಿ ಲೆವೆಲ್ ಅಂಡ್ ಫಂಡಮೆಂಟಲ್ ಬೇಸಿಕ್ ಲೆವೆಲ್ ಅಲ್ಲಿ ಸ್ಕಿಲ್ ಬೆಳೆಸಿರ್ಲಿಲ್ಲ ಅಂದ್ರೆ ಅವನು ಬೆಳೆದು ದೊಡ್ಡವನಾದಾಗ ಆಲ್ ಆಫ್ ಎ ಸಡನ್ ನೀವು ಸ್ಕಿಲ್ ಹೇಳೋದಕ್ಕೆ ಬಂದ್ರೆ ಹಿ

0: ಹೇಳಿದ್ರೆ ಅವನು ಮುಂದೆ ಕಾಲೇಜಿಗೆ ಬಂದಾಗ ಅದನ್ನು ಕಲಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಎತ್ತಿ ಎತ್ತಿ ಎತ್ತಿ ಕೊನೆಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಅವನು ಸರ್ಟಿಫಿಕೇಟ್ ಇಟ್ಕೊಂಡು ಜಾಬಿಗೆ ಬರ್ತಾನೆ. ಅಂಡ್ ಐ ಪ್ರಾಮಿಸ್ ಹಿ ಕಾಂಟ್ ಗೆಟ್ ದ ಜಾಬ್ ಜಸ್ಟ್ ಬಿಕಾಸ್ ಆಫ್ ದ ಅಕಾಡೆಮಿಕ್.
1: ರಮೇಶ್ ಇಮ್ರಾನ್ ಅವರೇ, ರ್ಯಾಂಕ್ ಸ್ಟೂಡೆಂಟ್ ಇರಬಹುದು, ಬಟ್ ಇತ್ತೀಚಿನ ದಿನದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ನಮ್ಮ ಬಹಳಷ್ಟು ಜನ ಯುವಕರಲ್ಲಿ ಕಾಣ್ತಾ ಇಲ್ಲ. ಯಾಕೆ?
0: ಒಂದು, ಇವತ್ತಿನ ತಂತ್ರಜ್ಞಾನ. ಹಳೆ ಕಾಲದಲ್ಲಿ ನಾವು ಪತ್ರ ಬರಿತಾ ಇದ್ವಿ. ನಾನು ಪತ್ರ ಬರೆದಾಗ ಎಷ್ಟೋ ಸಲ ನನ್ನ ತಂದೆಯವರು ಅದನ್ನು ತೆಗೆದಿಟ್ಟು ಮನೆಗೆ ಹೋದಾಗ ಅದನ್ನು ತಿದ್ದಿ ತೋರಿಸ್ತಾ ಇದ್ರು. ಆಮೇಲೆ ನಾವು ನಿಧಾನಕ್ಕೆ ಬಂದಾಗ ನಾವು ಮುಂದೆ ಈ ಕಂಪ್ಯೂಟರ್ಗೆ ಬಂದ್ವಿ. ಆವಾಗ ಕೂಡ ಸಾಕಷ್ಟು ಕಮ್ಯುನಿಕೇಷನ್ ಇತ್ತು. ಟುಡೇ ಸಿನ್ಸ್ ದಿಸ್ ಮೆಥಡ್ ಆಫ್ ರೈಟಿಂಗ್ ಫಾರ್ಮೇಷನ್ ಆಫ್ ದ ಸೆಂಟೆನ್ಸಸ್ ಅಂಡ್ ದೇ ಆರ್ ಆಲ್ ಮಿಸ್ಸಿಂಗ್ ಎವ್ರಿಥಿಂಗ್ ಹ್ಯಾಸ್ ಕಮ್ ಇನ್ ದ ಫಾರ್ಮ್ ಆಫ್ ಶಾರ್ಟ್ ಟೆಕ್ಸ್ಟ್ ಮೆಸೇಜಸ್.
1: ಕೂಡ ಮೊಬೈಲ್ ಬಂದಿರೋದ್ರಿಂದ ಎಲ್ಲರೂ ಕೂಡ SMS ಲ್ಯಾಂಗ್ವೇಜ್ ಗಳನ್ನ ಕಲ್ತ್ಕೊಂಡಿದ್ದಾರೆ.
0: ಬಹಳ ಕರೆಕ್ಟ್ ಆಗಿ ಹೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೇಲ್ ಎಟಿಕ್ವೇಟ್ಸ್ ನಲ್ಲಿ ಪ್ಲೀಸ್ ಬರೀಬೇಕಂದ್ರೆ ಅವರು PLEASE ಬರೆಯಲ್ಲ, PLZ ಬರೀತಾರೆ. ಇಟ್ಸ್ ಅನ್ಅಕ್ಸೆಪ್ಟಬಲ್. ಹೀಗಾಗಿ ಒಂದು ತಂತ್ರಜ್ಞಾನ ಅವರನ್ನ ಆಲಸ್ಯಗಳನ್ನಾಗಿ ಮಾಡಿದೆ. ಇವತ್ತು ಆ ಪತ್ರ ಅಥವಾ ಕಮ್ಯುನಿಕೇಶನ್ ಅನ್ನ ಬರೀದೇ ಇರುವಂತದ್ದು ಅವರಿಗೆ ಆ ಶಬ್ದಗಳು, ಮೋಸ್ಟ್ ಇಂಪಾರ್ಟೆಂಟ್ಲಿ ವೊಕಾಬ್ಯುಲರಿ, ಅದರದ ನೆಸೆಸಿಟಿ ಅನಿಸ್ತಾ ಇಲ್ಲ. ಸಿನ್ಸ್ ದೇ ಫೀಲ್ ಇಟ್ ಇಸ್ ನಾಟ್ ನೆಸೆಸಿಟಿ, ಬಟ್ ದೇ ಡೋಂಟ್ ನೋ ದಟ್ ಓವರ್ ಆಲ್ ಇಟ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ದಮ್ ಇನ್ ದ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಮೀನ್ಸ್ ಹಿ ನೀಡ್ಸ್ ಟು ಹ್ಯಾವ್ ಅ ಗುಡ್ ವೊಕಾಬ್ಯುಲರಿ ಅಂಡ್ ಈ ನೀಡ್ ಟು ಹ್ಯಾವ್ ಅ ಪವರ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಇಟ್ಸ್ ಅ ಕಲ್ಮಿನೇಷನ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಅಪಾನ್ ದ ಫೀಲ್ಡ್ ಅವನು ವರ್ಕ್ ಮಾಡ್ತಾ ಹೋಗ್ತಾನೆ. ಈಗ ನಾವು ಒಂದು ಶಾಪಿಗೆ ಹೋದ್ರೆ ಒಂದು ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಹೋದ್ರೂ ನೀವು ನೋಡಿ, ಒಬ್ಬ 10 ವರ್ಷದಿಂದ ಇರ್ತಾನೆ, ಒಳ್ಳೆ ಪೊಸಿಷನ್ಗೆ ಬೆಳೆದಿರ್ತಾನೆ, ಆದ್ರೆ ಅವನು 8ನೇ ಕ್ಲಾಸ್ ಓದಿರ್ತಾನೆ. ಇನ್ನೊಬ್ಬ ಡಿಗ್ರಿ ಓದೋನು ಅವನ ಕೈಯಲ್ಲಿ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಬಟ್ಟೆ ಹೇಗೆ ಕಸ್ಟಮರ್ಸ್ ತೋರಿಸಬೇಕು, ಹೇಗೆ ಮನವೊಲಿಸಬೇಕು ಅನ್ನುವಂಥ ಸ್ಕಿಲ್ ಇದೆ, ಇವನಿಗೆ ಇಲ್ಲ. ಸೊ ಕೌಶಲತೆ ಅಂತಂದ್ರೆ ಟ್ರಾನ್ಸ್ಫಾರ್ಮಿಂಗ್ ದ ಆಕ್ಷನ್ ಇನ್ ಟು ದ ಪ್ರೊಡಕ್ಟಿವಿಟಿ. ಇಫ್ ದೇರ್ ಇಸ್ ನೋ ಪ್ರೊಡಕ್ಟಿವಿಟಿ, ಆಕ್ಷನ್ ಇಸ್ ಅ ವೇಸ್ಟ್ ಆಫ್ ಟೈಮ್.
1: ಡಿಗ್ರಿ ಹಿಂದೆ ಬೀಳುವಂತವರಿಗೆ ಇದೊಂದು ಕಿವಿ ಮಾತು,
0: ನೂರಕ್ಕೆ ನೂರು. ಇನ್ನೂ ಕೆಲವು ಜನ, ನಾನು UPSC ಮಾಡ್ತೀನಿ ಡಿಗ್ರಿ ಮುಗಿದ ತಕ್ಷಣ, ಸಿ ಇಟ್ ಈಸ್ ನಾಟ್ ಅನ್ ಆಪ್ಷನಲ್, ಇಫ್ ಯು ಆರ್ ಪರ್ಟಿಕ್ಯುಲರ್ ಯು ಶುಡ್ ನೋ. ಅದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಒಬ್ಬ UPSC ಮಾಡಿದನಂದ್ರೆ 100 ಜನ UPSC ಎಕ್ಸಾಮ್ ಕಟ್ಟಿದ್ರೆ ಎಷ್ಟು ಜನ ಪಾಸ್ ಆಗ್ತಾರೆ, ಪಾಸ್ ಆದವರು ಎಷ್ಟು ಪರಿಶ್ರಮ ಪಡ್ತಾರೆ, ಯಾವ ಎಜುಕೇಶನ್ ಬ್ಯಾಕ್ಗ್ರೌಂಡ್ ದಿಂದ ಬರ್ತಾರೆ, ತನ್ನ ಸಾಮರ್ಥ್ಯ ಎಲ್ಲಿದೆ ಮತ್ತು ರಿಕ್ವೈರ್ಡ್ ಸಾಮರ್ಥ್ಯ ಎಲ್ಲಿದೆ, ಇದು ಕೂಡ ಕೌಶಲತೆ, ಆಲೋಚನೆಯಲ್ಲಿ ಕೌಶಲತೆ. ಈ ತರ ಆ ವ್ಯಕ್ತಿ ಆಲೋಚನೆ ಮಾಡಿ ಮುಂದುವರಿಯುವಂತವನಾಗಿದ್ರೆ ಅವನು ಕೌಶಲತೆಯನ್ನು ಬೆಳೆಸ್ಕೊಳ್ಳುವುದು ಒಂದು ಅನಿವಾರ್ಯ ಅಂತ ಕಂಡುಕೊಂಡು ಅವನು ವಾಲಂಟರಿಯಲ್ಲಿ ಮುಂದುವರಿತಾನೆ. ಇಲ್ಲದೆ ಹೋದ್ರೆ ಕೌಶಲತೆ ಅವನ್ ಕೈ ಬಿಟ್ಟ, ಕೌಶಲತೆ ಅವನನ್ನು ಕೈ ಬಿಡುತ್ತೆ, ಜೀವನದಲ್ಲಿ ಬಹಳ ಕಷ್ಟ ಪಡಬೇಕಾಗ್ತದೆ.
1: ಇದನ್ನ ನಾವು ಯಾವಾಗಲೂ ಹೇಳ್ತೀವಿ, ಕೌಶಲ್ಯ ಅಂತಂದ್ರೆ ಕೆಲವೊಂದು ಲಿಮಿಟೆಡ್ ಫೀಲ್ಡ್ ಗಳಿಗೆ ಮಾತ್ರ ಅಂತ ಹೇಳ್ತೀವಿ, ಆದ್ರೆ ಎವ್ರಿ ಡೇ ಎವ್ರಿ ಮಿನಿಟ್ ಆದ್ಮೇಲೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದಲ್ಲ ಒಂದು ಕೌಶಲ್ಯತೆ ಇಲ್ಲದೆ ಇದ್ರೆ ಬದುಕೋದು ಕಷ್ಟ ಆಗೋದಿಲ್ಲ.
0: ಬದುಕೋದು ಕಷ್ಟ ಅಲ್ಲ, ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ಸರ್, ಅದನ್ನೆಲ್ಲರೂ ಅನುಭವಿಸ್ತಾರೆ. ಯಾವುದಕ್ಕೆ ನಾವು ಅನರ್ಹರು, ಪ್ರಕೃತಿ ಅಲ್ಲಿ ಕೈ ಬಿಡುತ್ತೆ. ಉದಾಹರಣೆಗೆ ಅವನು ಮಿಲಿಟರಿಗೆ ಹೋಗ್ತಾನೆ ಸೆಲೆಕ್ಷನ್ಗೆ, ಅಲ್ಲಿ ಮಾರ್ಕ್ಸ್ ನೆಸೆಸಿಟಿ ಇಲ್ಲ, ದೇರ್ ಆರ್ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಹಿಮ್ ಟು ಬಿ ಚೂಸನ್ ಫಾರ್ ದ ಫೀಲ್ಡ್ ಆಫ್ ದ ಡಿಫೆನ್ಸ್. ಮೆಡಿಕಲ್ ಕಲಿಯೋದಕ್ಕೆ ಬರ್ತಾನೆ, ಅವನಿಗೆ ಹೈಟು ಇಲ್ಲ ವೇಟು ಇಲ್ಲ, ದಟ್ ಈಸ್ ನಾಟ್ ದ ರಿಕ್ವೈರ್ಮೆಂಟ್ ಹಿಯರ್, ಹಿಸ್ ರಿಕ್ವೈರ್ಮೆಂಟ್ಸ್ ಇಸ್ ಡಿಫ್ರೆಂಟ್. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಕ್ಕೆ ಹೋಗ್ತಾನೆ. ಸೊ ನೀವು ಯಾವ ವಿದ್ಯಾರ್ಥಿಗಳು ಏನ್ ಶಿಕ್ಷಣ ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಿ, ಅದಕ್ಕೆ ನೆಸೆಸರಿ ಆದಂತ ಒಂದು ಕೌಶಲತೆ ನನ್ನಲ್ಲಿ ಇದೆಯಾ, ಮತ್ತು ಆ ಕೌಶಲತೆ ಇಲ್ಲದೆ ಹೋದ್ರೆ ಅದನ್ನು ಬೆಳೆಸ್ಕೊಳ್ಳುವಂತ ಒಂದು ಮನೋಭಾವ ನನ್ನಲ್ಲಿ ಇದೆಯಾ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಯು ಕಾಂಟ್. ಈಗ ನಾನು ಇದರಲ್ಲಿ ಬರಬೇಕಾದ್ರೆ ನನಗೆ ಅಪಾರ ಇದರಲ್ಲಿ ಆಸಕ್ತಿ ಇರೋದ್ರಿಂದ ಸ್ವಧರ್ಮ ಅಂತ ಇದನ್ನ ಹೇಳಲ್ಪಡ್ತದೆ. ಸ್ವಧರ್ಮ ಅಂದ್ರೇನು? ಯಾವುದು ನನ್ನ ಸಹಜ ಸ್ವಭಾವ ಅದು ಸ್ವಧರ್ಮ. ಸೊ ಇದು ನನ್ನ ಸ್ವಧರ್ಮ ಆಗಿರೋದ್ರಿಂದ ನಾನು ಅಂತ ಒಂದು ಕೆಲಸವನ್ನು ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಭಗವಂತ ನನಗೆ ಕೊಟ್ಟಿರುವಂತಹ ಒಂದು ವಿಶೇಷ ಕೌಶಲತೆ. ಇದರ ಮುಖಾಂತರ ನನ್ನ ದೇಶದ ಯುವಜನಾಂಗಕ್ಕೆ ಲಾಭ ಆಗುತ್ತೆ, ರಾಷ್ಟ್ರ ನಿರ್ಮಾಣ ಆಗುತ್ತೆ, ಟ್ರೈಲ್ ಅಂಡ್ ಎರರ್ ಮೆಥಡ್ ಮಾಡುವಂತ ಯುವಕರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಸೊ ಎಲ್ಲಿ ನಮ್ಮ ಕೌಶಲತೆ ಅಲ್ಲಿ ನಮ್ಮ ಬದುಕು ಭವ್ಯವಾಗುತ್ತೆ.
1: ಈಗ ತಾವೇ ಹೇಳಿದ್ರಿ, ಕೌಶಲ್ಯ ಇರಬೇಕು, ಇಲ್ಲದೆ ಇದ್ರೆ ಕಲಿಬೇಕು
0: ಕಲಿಬೇಕು.
1: ಈಗ ಬಹಳಷ್ಟು ಜನರಿಗೆ ಕೌಶಲ್ಯ ಇದ್ದು ಒಂದು ವೃತ್ತಿಯನ್ನು ಸೇರ್ತಾರೆ, ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ಕೌಶಲ್ಯದ ಅನಿವಾರ್ಯತೆ ಬರುತ್ತೆ. ಅದನ್ನ ಕಲಿಯುವಂತ ಒಂದು ಮನೋಸ್ಥಿತಿ ಇಲ್ಲದೆ ಇದ್ದಾಗ ಅವನಿಗೆ ಆರಂಭದ ಕೌಶಲ್ಯದ ಉಪಯೋಗ ಏನಿರುತ್ತೆ?
0: ಬಹಳಷ್ಟು ಜನ ಓದ್ದವರು ಫೇಲ್ ಆಗ್ತಾರೆ ಅನ್ನುವಂತ ಒಂದು ವಾಡಿಕೆ ಇದೆ, ಉದಾಹರಣೆ ಇದೆ. ಮತ್ತು ಬೆಳೆದವರು ಓದ್ದವರೇ, ಆದರೆ ಅದಕ್ಕೆ ಸ್ಕಿಲ್ ಅನ್ನುವಂಥದ್ದೊಂದು ನಾವು ಸೇರಿಸಬೇಕು. ಒಬ್ಬ ವ್ಯಕ್ತಿಗೆ ಇಫ್ ಸ್ಕಿಲ್ ಇಸ್ ಅ ಇಶ್ಯೂ, ಯು ಕ್ಯಾನ್ ಟ್ರೈನ್ ಹಿಮ್, ಯು ಕ್ಯಾನ್ ಇಕ್ವಿಪ್ ಹಿಮ್, ಬಟ್ ಇಫ್ ವಿಲ್ ಇಸ್ ಅ ಇಶ್ಯೂ, ಅವನು ಕಲಿಯೋದಕ್ಕೆ ತಯಾರಿಲ್ಲ ಅಂದ್ರೆ ಸ್ವಯಂ ಭಗವಂತ ಕೂಡ ಅವನಿಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಕಲಿಯೋ ಅಂತ ಒಂದು ಆಸಕ್ತಿಯನ್ನು ತೋರಿಸ್ತಾ

0: ಇವಾಗ ಸಮಾಜದಲ್ಲಿ ಅದು ಎಷ್ಟೋ ಜನ ನಮ್ಮನ್ನ ಮೇಲೆತ್ತಾರೆ, ಯಾಕಂದ್ರೆ ಸಮಾಜ ಇಟ್ ಇಸ್ ಇಂಟರ್ಲಿಂಕ್ಡ್. ಇಫ್ ಆಸ್ ಅ ಬಾಸ್ ಇಫ್ ಐ ಹ್ಯಾವ್ ಟು ಸಕ್ಸೀಡ್ ಐ ನೀಡ್ ಟು ಸಿ ದಟ್ ಮೈ ಸಬಾರ್ಡಿನೇಟ್ಸ್ ಪರ್ಫಾರ್ಮ್, ಅಂಡ್ ದ ಸಬಾರ್ಡಿನೇಟ್ಸ್ ನಲ್ಲಿ ಯಾವ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ನನ್ನ ಪ್ರಮೋಷನ್ ಆದಾಗ ಐ ಹ್ಯಾವ್ ಟು ಪ್ರಮೋಟ್ ಸಮ್ ಒನ್. ಇಟ್ಸ್ ಎ ಇಂಟರ್ಲಿಂಕ್ಡ್. ಯಾರು ಈ ಜಗತ್ನಲ್ಲಿ ಯಾರಿಗೂ ಯಾರು ಸುಮ್ ಸುಮ್ಮನೆ ಹೆಲ್ಪ್ ಮಾಡೋದಲ್ಲ. ಅದಕ್ಕೋಸ್ಕರ ಕೌಶಲತೆಯನ್ನು ನಮ್ಮ ಏಳಿಗೆಗಾಗಿ ನಾವು ಬೆಳೆಸ್ಕೊಳ್ಬೇಕೇ ವಿನಃ ಕಲಿಯೋ ಇಚ್ಛೆ ಇಲ್ಲ ಅಂದ್ರೆ ಅವನು ಶ್ರೀಮಂತ ವರ್ಗದವನೇ ಆಗಿರ್ಬಹುದು, ಎಂಥ ಬ್ಯಾಕ್ಗ್ರೌಂಡ್ ಇಂದನೆ ಬರ್ಬೋದು, ಹಿ ವಿಲ್ ಮಿಸರಬಲಿ ಫೇಲ್. ನಾನು ನಿಮ್ಗೆ ಹೇಳಿದಾಗ ಇನ್ಕ್ಲೂಡಿಂಗ್ ಅ ಫಾರ್ಮರ್, ಇವತ್ತು ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು ಕೇಳ್ತೀವಿ. ನಾನು ಅದು ಎಷ್ಟೋ ರೈತರು ಪ್ಯಾಲೇಷಿಯಸ್ ಬಿಲ್ಡಿಂಗ್ ನಲ್ಲಿ ಇರೋರ್ನು ನೋಡಿದ್ದೀನಿ. ಎಷ್ಟೋ ಜನ ಇಂಜಿನಿಯರಿಂಗ್ ಓದಿ ಎಂತೆಂಥ ಕ್ವಾಲಿಫಿಕೇಶನ್ ಓದಿ ಅವರು ಅದರಲ್ಲಿ ಆಸಕ್ತಿ ಇರೋದ್ರಿಂದ ಬೆಳೀತಾರೆ. ಅವ್ರು ಯಾಕೆ ಬೆಳೀತಾರೆ ಅಂದ್ರೆ ಅವರಲ್ಲಿ ಕೌಶಲತೆ ಅನ್ನುವಂಥದ್ದು ಇದೆ. ಯಾವ ಸಮಯದಲ್ಲಿ ಯಾವ ಬೆಳೆ, ಒಂದು ವರ್ಷದಲ್ಲಿ ಎಷ್ಟು ಬೆಳೆ, ಹಿ ಹ್ಯಾಸ್ ಲರ್ನ್ಡ್ ದ ಆರ್ಟ್ ಅಂಡ್ ಹಿ ಹ್ಯಾಸ್ ಲರ್ನ್ಡ್ ದ ಸೈನ್ಸ್ ಆಫ್ ಬ್ರಿಂಗಿಂಗ್ ದಟ್ ನಾಲೆಜ್ ಇನ್ ಟು ದ ಪ್ರಾಕ್ಟಿಕಾಲಿಟಿ ವಿಚ್ ಇಸ್ ಕಾಲ್ಡ್ ಸ್ಕಿಲ್ಸ್. ಇದು ಕೇವಲ ಓದೋರಿಗಲ್ಲ, ಈವನ್ ಒಬ್ಬ ರೈತನಿಗೂ ಬೇಕು, ಅಡಿಗೆ ಮಾಡಬೇಕಾದ್ರೂ ಬೇಕು, ಕೆಲಸ ಕಸ ಗುಡಿಸಬೇಕಾದ್ರೂ ಕೂಡ ಇವತ್ತು ಆ ಕೌಶಲತೆ. ಈ ಕಸ ಗುಡಿಸೋನು ಚೆನ್ನಾಗಿ ಕಸ ಗುಡಿಸಲಿಲ್ಲ ಅಂತ ಹೇಳಿದ್ರೆ ನಾವು ಅವನನ್ನು ಇಟ್ಕೊಳಕ್ ಆಗೋದಿಲ್ಲ.
1: ಓದಿಗೂ ಕೌಶಲ್ಯಕ್ಕೂ ಸಂಬಂಧ ಇಲ್ಲ.
0: ಮನುಷ್ಯ ಅಂದ್ರೆ ಕೌಶಲ್ಯ, ಕೌಶಲ್ಯತೆ ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ಮನುಷ್ಯ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ.
1: ವೈಯಕ್ತಿಕ ಅಭಿಪ್ರಾಯ, ಓದಿದವರೆಲ್ಲರೂ ಕೌಶಲ್ಯವಂತರಲ್ಲ.
0: ಅಲ್ಲ,
1: ಕೌಶಲ್ಯವಂತರೆಲ್ಲರೂ ಓದಿದವರಲ್ಲ.
0: ಅಲ್ಲ, ಆದ್ರೆ ಯಾರು ಯಶಸ್ವಿ ಆಗ್ತಾರೆ ಅಂತ ಹೇಳಿದ್ರೆ ಕೌಶಲತೆ ಮತ್ತು ಓದಿದವನು ಹಿ ಕ್ಯಾನ್ ಗ್ರೋ ಟು ಗ್ರೇಟರ್ ಹೈಟ್ಸ್. ಬರೀ ಕೌಶಲತೆ ಇದೆ, ಓದಕ್ಕಾಗ್ಲಿಲ್ಲ, ಹಿ ವಿಲ್ ಬಿಕಮ್ ಸ್ಟಿಲ್ ಸಕ್ಸಸ್ಫುಲ್ ಇನ್ ದ ಲೈಫ್. ಓದಿದಾನೆ, ಕೌಶಲತೆ ಇಲ್ಲ ಅಂತಂದ್ರೆ ವಿಫಲತೆ ಕಟ್ಟಿಟ್ಟ ಬುತ್ತಿ.
1: ಅಂದ್ರೆ ಇದನ್ನ ಕೇಳ್ತಾ ಇರುವಂತ ಪ್ರತಿಯೊಬ್ಬರನು ಕೂಡ ತಮ್ಮ ತಮ್ಮ ಹಂತದಲ್ಲಿ ತಮಗೆ ಬೇಕಾದಂತಹ ಕೌಶಲ್ಯವನ್ನ ಕಲಿಯುವುದಕ್ಕೆ ಯೋಚನೆ ಮಾಡಬೇಕು. ಪಂಚರ್ ಹಾಕೋನಿಂದ ಹಿಡಿದು ಸ್ಕೂಟರ್ ರಿಪೇರಿಯವನು ಇರಬಹುದು, ಕಾರ್ಪೆಂಟರ್ ಇರಬಹುದು, ರೈತ ಇರಬಹುದು, ಯಾರೇ ಇರಬಹುದು, ಪ್ರತಿಯೊಬ್ಬರನು ಕೂಡ ಕೌಶಲ್ಯ ಇದ್ರೆ ಬದುಕ್ತಾರೆ. ಕೌಶಲ್ಯ ಇಲ್ಲದೆ ಇದ್ರೆ ಕಲಿತು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು.
0: ಬಹಳ ಸತ್ಯ. ಕೌಶಲತೆಯನ್ನ ಕೊಟ್ಟಷ್ಟು ನಾವು ಬೆಳಿತೀವಿ, ಕೌಶಲತೆಯನ್ನ ನಮ್ಮಲ್ಲಿ ಬೆಳೆಸ್ಕೊಂಡಷ್ಟು ನಾವು ಬೆಳಿತೀವಿ. ಈ ಕೌಶಲತೆ ಅನ್ನುವಂಥದ್ದೊಂದು ಕ್ಯಾಟಲಿಸ್ಟ್ ಇದ್ದಾಗೆ ಇದನ್ನ ಬೆಳೆಸೋದ್ರಲ್ಲಿ ನಾವು ಇಗ್ನೋರ್ ಮಾಡಿದ್ರೆ ನಮ್ಮ ಜೀವನ ಯಾವ ಆಕ್ಸಲರೇಷನ್ ಅಲ್ಲಿ ಹೋಗಬೇಕು, ಯಾವ ಸ್ಪೀಡ್ ನಲ್ಲಿ ಹೋಗಬೇಕು, ಅದನ್ನ ನಾವು ಕಳೆದುಕೊಳ್ತೀವಿ. ತನ್ನ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ವಿಫಲರಾಗ್ತೀವಿ.
1: ರಮೇಶ್ ಮುರಾಣಿ ಅವರೇ, ಈಗ ನಾವು ಬಹಳಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಹೇಳೋದಕ್ಕೆ ಸಾಧ್ಯ ಆಯ್ತು. ಸಮಯ ಸಿಕ್ಕಿದಾಗ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡೋಣ. ನಮಸ್ಕಾರ, ಧನ್ಯವಾದ.
0: ಥ್ಯಾಂಕ್ ಯು, ನಮಸ್ಕಾರ.
2: ಇದುವರೆಗೆ ಜೀವನದಲ್ಲಿ ಕೌಶಲ್ಯದ ಮಹತ್ವ ಕುರಿತಂತೆ ಸಾಫ್ಟ್ ಸ್ಕಿಲ್ ಟ್ರೈನರ್ ರಮೇಶ್ ಬಿ ಉಮ್ರಾಣಿ ಅವರೊಂದಿಗಿನ ಸಂವಾದ ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಎಸ್ಆರ್ ಭಟ್.

0: ಹೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ FM 101.4 MHz.

0: ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

ಸಮಯ 9:03 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಆತ್ಮೀಯ ಕೇಳುಗರೆ, ನಮ್ಮಲ್ಲಿದ್ದ ಬೆಳಿಗ್ಗೆ 10 ಗಂಟೆಗೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200-707-04. ಹೊರಗಿನ ಕೇಳುಗರು ಕರೆ ಮಾಡಬೇಕಾದ STD ಕೋಡ್ ಸಂಖ್ಯೆ 08282. ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿಂಗ್ ಕಾರ್ಯಕ್ರಮ. ಈ ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕಾರುಣ್ಯ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಶಿಲ್ಪಾ HM ಅವರು. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆಯಾಗಿದೆ.

ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 7:20 ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಿರುವ ಮಹಿಳೆಯರ 2020 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಆಟದ ಕಡೆಯವರೆಗೂ ಕೇಳುವಿರಿ.

ಸಮಯ 9:05:10 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆತ್ಮೀಯ ಕೇಳುಗರಿಗೆಲ್ಲ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿಗೆ ಆತ್ಮೀಯವಾದ ಸ್ವಾಗತ. ಕೇಳಿದ್ರೆ ಈ ದಿನದ ವಿಶೇಷತೆ ಜೊತೆಗೆ ಒಂದಿಷ್ಟು ಹಾಡುಗಳನ್ನು ಕೂಡ ಆಲಿಸೋಣಂತೆ. ಮೊದಲನೇದಾಗಿ ಇವತ್ತು ಆರ್ ಟಿ ರಮ ಅವರ ಹುಟ್ಟುಹಬ್ಬ. ಆರ್ ಟಿ ರಮ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಹೆಸರು ಮಾಡಿದಂತಹ ಒಬ್ಬ ನಟಿ. ಗೆಜ್ಜೆ ಪೂಜೆ, ಗೌರಿ, ಶರಪಂಚರ, ಜೇಡರ ಬಲೆ, ಹೀಗೆ ಹಲವಾರು ಗಮನಾರ್ಹ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಆರ್ ಟಿ ರಮ. ರಮ ಅವರು ಸುಮಾರು 50 ಹೆಚ್ಚು ಚಲನಚಿತ್ರಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಮನಮೆಚ್ಚಿದ ಮಡದಿ, ಮಹಾಸತಿ ಅನಸೂಯ, ನನ್ನ ಕರ್ತವ್ಯ, ಮಿಸ್ ಲೀಲಾವತಿ, ಗಂಡಿಕಾ ಪರಮೇಶ್ವರಿ, ಕೃಷ್ಣ ರುಕ್ಮಿಣಿ ಸತ್ಯಭಾಮ, ನಾಮೆಚ್ಚಿದ ಹುಡುಗ, ಹೀಗೆ ಹಲವಾರು ಕನ್ನಡ ಚಿತ್ರರಂಗದಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಅವರಿಗೆ 2014 ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆಯೇ 2015 ಕೆಂಪೇಗೌಡ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಆರ್ ಟಿ ರಮ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇವತ್ತಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಆರಂಭ ಮಾಡೋಣ.

ಹಾಡು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜಕುಮಾರ.

ಇನ್ನು ಜಿ ಕೆ ಐತಾಳ್, ಗೋಪಾಲಕೃಷ್ಣ ಐತಾಳ್, ಕನ್ನಡದ ಪ್ರಸಿದ್ಧ ಲೇಖಕ, ಜಾನಪದ ತಜ್ಞ ಮತ್ತು ರಂಗಕರ್ಮ ಭೂಮಿ ರಂಗಕರ್ಮಿಯಾದಂತಹ ಇವರು 1951 ಜೂನ್ 25 ಅಂದರೆ ಇವತ್ತಿನ ದಿವಸ ಅವರು ಜನ್ಮ ತಾಳ್ತಾರೆ. ಉಡುಪಿ ಜಿಲ್ಲೆ ಕುಂದಾಪುರದ ಕೋಟೇಶ್ವರದಲ್ಲಿ ಇವರು ಜನನ ಆಗತ್ತೆ. ಕನ್ನಡ ಸಾಹಿತ್ಯ ಮತ್ತು ಕಲೆಯ ಸೇವೆಗೆ ತಮ್ಮದಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯೋದ್ರ ಮೂಲಕ ಸಾಹಿತ್ಯದ ಪಯಣವನ್ನು ಆರಂಭಿಸಿದ್ರು ಗೋಪಾಲಕೃಷ್ಣ ಐತಾಳ್ರು. ನವಭಾರತ ಪತ್ರಿಕೆ, ಮಂಗಳೂರಿನ ನವಭಾರತ ಪತ್ರಿಕೆಯಲ್ಲಿ ಇವರು ಲೇಖನವನ್ನು ಬರಿತಾ ಇದ್ರು. ಕುಶಲಕರ್ಮಿಗಳು, ಶಿಲ್ಪಕಲೆಗಳು, ಗುಡಿಕಾರರು ಇವರ ಪರವಾಗಿ ಅನೇಕ ಲೇಖನಗಳನ್ನು ಬರೆದರು ಮತ್ತು ಅವರು ಸಂಕಷ್ಟಕ್ಕೆ ಒಳಗಾಗಿದ್ದ ಸಂದರ್ಭದಲ್ಲಿ ಈ ಲೇಖನ ಅವರಿಗೆ ಸಹಕಾರಿಯಾಯಿತು. ಕಲಾಪ್ರೇಮವನ್ನು ಮುಂದುವರಿಸಿಕೊಂಡು ಬರ್ತಾರೆ ಗೋಪಾಲಕೃಷ್ಣ ಐತಾಳ್ರು. ಸಾಹಿತ್ಯದ ಜೊತೆಗೆ ಜನಪದ ಮತ್ತು ರಂಗಭೂಮಿ ಕ್ಷೇತ್ರಗಳಲ್ಲಿಯೂ ಸಹ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರೂ ಸಹ

ಗೋಪಾಲಕೃಷ್ಣ ಐತಾಳರು ತಮ್ಮ ಕನ್ನಡ ಸಾಹಿತ್ಯ ಕಲೆಯನ್ನು ನಿಲ್ಲಿಸಲಿಲ್ಲ. ಗೋಪಾಲಕೃಷ್ಣ ಐತಾಳರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಮುಂದಿನ ಗೀತೆಯನ್ನು ಆಲಿಸೋಣಂತೆ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಆರಾಧನಾ ಚಿತ್ರದ ಗೀತೆಯನ್ನು ಆಲಿಸ್ತಾ ಇದ್ದೀರಿ. ಈ ಆರಾಧನಾ ಚಲನಚಿತ್ರ ರಾಜೇಶ್ ಖನ್ನಾ ಹಾಗೂ ಶರ್ಮಿಳಾ ಟಾಗೂರ್ ಅವರ ಅಭಿನಯದ ಚಿತ್ರ. ಎವರ್ ಗ್ರೀನ್ ಸಾಂಗ್ ಅದು. ಆಲಿಸೋಣ ಈ ಸಾಂಗನ್ನು.

ಸಮಯ 9:18. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರುತ್ತಿರುವಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ದಿನದ ವಿಶೇಷತೆಗಳೊಂದಿಗೆ ಒಂದಿಷ್ಟು ಹಾಡುಗಳನ್ನು ಕೂಡ ಆಲಿಸ್ತಾ ಇದ್ದೀರಿ. ಇನ್ನು ಮುಂದಿನ ವಿಶೇಷತೆ ಏನು ಅಂತಂದರೆ, ಇವತ್ತು VP Singh ಅವರ ಜನ್ಮದಿನ. June 25 1931 ವಿಶ್ವನಾಥ್ ಪ್ರತಾಪ್ ಸಿಂಗ್ ಇವರು ಹುಟ್ಟುತ್ತಾರೆ. ಭಾರತದ ಪ್ರಧಾನಮಂತ್ರಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದರು. ಪುಣೆಯ ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣವನ್ನು ಪಡೀತಾರೆ. ಕೇಂದ್ರ ಸಂಪುಟದಲ್ಲಿ ಅವಾಗ ಹಣಕಾಸು ಸಚಿವರು ಮತ್ತು ರಕ್ಷಣಾ ಸಚಿವರು ಆದ ನಂತರ ಕ್ಯಾಬಿನೆಟ್ ಹುದ್ದೆಗಳನ್ನು ಅವರಿಗೆ ನೀಡ್ತಾರೆ. ಹಾಗೆಯೇ 1984-87 ರಾಜ್ಯಸಭೆಯ ನಾಯಕರಾಗಿರ್ತಾರೆ. ಆ ನಂತರದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಈಗ ಮುಂದಿನ ಗೀತೆಯನ್ನು ಆಲಿಸೋಣಂತೆ. ಡಾಕ್ಟರ್ PV ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಲೇ ಹುಚ್ಚ ಚಿತ್ರದ ಒಂದು ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಇನ್ನು ಮುಂದಿನ ವಿಶೇಷತೆ ಏನು ಅಂತಂದರೆ, ಕರಿಷ್ಮಾ ಕಪೂರ್ ಜೂನ್ 25, 1974 ಜನಿಸ್ತಾರೆ. ಭಾರತೀಯ ನಟಿ, ಮುಖ್ಯವಾಗಿ ಹಿಂದಿ ಚಲನಚಿತ್ರಗಳಲ್ಲಿ ಭಾಳ ಬೇಡಿಕೆ ಇದ್ದಂತಹ ನಟಿ. ಆಗ 1990 ದಶಕದಲ್ಲಿ ಪ್ರಮುಖವಾಗಿ ಹೆಚ್ಚು ಬೇಡಿಕೆಯಲ್ಲಿದ್ದಂತಹ ನಟಿ ಕರಿಷ್ಮಾ ಕಪೂರ್ ಅವರು. ಪ್ರೇಮ್ ಕೈದಿ ಚಿತ್ರದಲ್ಲಿ ಪ್ರಮುಖವಾದ ಪಾತ್ರವನ್ನು ನಡೆಸುವಂತಹ ಮೂಲಕ ಕರಿಷ್ಮಾ ಕಪೂರ್ ಅವರು ನಟನೆಗೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಜಿಗರ್ 1992, ಆನಾರಿ 1993, ರಾಜಾಬಾಬು, ಅಂದಾಜ್ ಅಪ್ನಾ ಅಪ್ನಾ, ಕೂಲಿ ನಂಬರ್ 1, ಸಾಜನ್ ಚಲೇ ಸಸುರಲ್, ಥ್ರಿಲ್ಲರ್ ಜೀತ್, ಹೀಗೆ ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರಗಳೆಲ್ಲ ಸೂಪರ್ ಹಿಟ್ ಆಗುತ್ತೆ. 1996 ನಂತರ ರಾಜಾ ಹಿಂದೂಸ್ತಾನಿ ಅವರ ಒಂದು ಚಿತ್ರ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ನೀಡುತ್ತೆ. ಓಕೆ, ಇನ್ನೊಂದಿಷ್ಟು ಮಾಹಿತಿಗಳನ್ನು ಕರಿಷ್ಮಾ ಕಪೂರ್ ಅವರನ್ನ ಕುರಿತು ಕೇಳೋಣಂತೆ. ಈಗ ಆನರಿ ಚಿತ್ರದ ಕರಿಷ್ಮಾ ಕಪೂರ್ ನಟನೆಯ ಒಂದು ಗೀತೆಯನ್ನು ಆಲಿಸೋಣಂತೆ. ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ ಅವರ ಇವುಗಳ ಧ್ವನಿಗಳಲ್ಲಿ, ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲನ್ದವರ ಸಂಗೀತ.

ಇನ್ನು ಮುಖಂದರ್ ಕಾ ಸಿಕಂದರ್ ಚಿತ್ರದ ಒಂದು ಗೀತೆಯನ್ನು ಆಲಿಸೋಣ. ಗಾಯಕ ಕಿಶೋರ್ ಕುಮಾರ್ ಅವರು 1978 ಬಿಡುಗಡೆಗೊಂಡಂತಹ ಸಿನಿಮಾ ಇದು. ಅಂಜಾನ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತವಿದೆ.

ಕರಿಷ್ಮಾ ಕಪೂರ್ ಅವರನ್ನ ಕುರಿತು ನಾನು ಹೇಳ್ತಾ ಇದ್ದೆ. ಒಬ್ಬ ಅತ್ಯುತ್ತಮ ಉತ್ತಮ ನಟಿ, ಕಪೂರ್ ವಂಶದಲ್ಲಿ ತಮ್ಮದೇ ಆದಂತಹ ಒಂದು ಛಾತಿಯನ್ನು ಛಾಯೆಯನ್ನು ಬೆಳೆಸ್ಕೊಂಡಂತಹ ನಟಿ ಕರಿಷ್ಮಾ ಕಪೂರ್. ಅವರಿಗೆ ದಿಲ್ ತೋ ಪಾಗಲ್ ಹೈ ಚಿತ್ರ 1997 ಉತ್ಸಾಹಭರಿತ ನರ್ತಕಿಯಾಗಿ ಪಾತ್ರವನ್ನು ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ಫೇರ್ ಪ್ರಶಸ್ತಿ ಕೂಡ ಗೆಲ್ತಾರೆ. ಹಾಗೆಯೇ ಹಾಸ್ಯ ಚಿತ್ರಗಳಾದ ಹೀರೋ ನಂಬರ್ 1, ಬಿಬಿ ನಂಬರ್ 1, ದುಲ್ಹನ್ ಹಮ್ಲೆ ಜಾಯೆಂಗೆ, ಸೂರಜ್ ಬರ್ತಾತ್ಯ ಅತ್ಯಂತ ಯಶಸ್ವಿ ಕೌಟುಂಬಿಕವಾಗಿ ಈ ಚಿತ್ರಗಳೆಲ್ಲ ಪ್ರದರ್ಶನಗೊಳ್ತವೆ. ಖ್ಯಾತ ಹಿಂದಿ ನಟಿಯರಾದಂತಹ ಶ್ರೀದೇವಿ ಮತ್ತು ಮಾಧುರಿ ದೀಕ್ಷಿತ್ ಅವರ ಒಂದು ನಟನೆಯಿಂದ ಪ್ರೇರೇಪಿತರಾಗ್ತಾರೆ ಕರಿಷ್ಮಾ ಕಪೂರ್ ಅವರು. ಹಾಗಾಗಿ ಉತ್ಸಾಹವಾಗಿ ಬಾಲ್ಯದಿಂದಲೂ ಕೂಡ ನಟನೆಯಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾರೆ. ನೂರಾರು ಚಿತ್ರಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಕರಿಷ್ಮಾ ಕಪೂರ್. ಇನ್ನೂ ಹೆಚ್ಚಿನ ಚಿತ್ರದಲ್ಲಿ ಪಾದಾರ್ಪಣೆ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಲಿ ಕರಿಷ್ಮಾ ಕಪೂರ್ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಗೀತೆಯನ್ನು ಮುಂದುವರಿಸೋಣ.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬಂದಿತು. ಆತ್ಮೀಯ ಕೇಳುಗರೆ, ಗಮನಿಸಿ, ಈ ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿನ ಕಾರ್ಯಕ್ರಮ ಇವತ್ತು ಪ್ರಸಾರ ಆಗ್ತಾ ಇದೆ. ನಾವು ಕೇಳುವಂತಹ ಒಟ್ಟಿಗೆ ನೀವು ಉತ್ತರಿಸಬೇಕಾದ ಫೋನ್ ಸಂಖ್ಯೆನ ಹೇಳ್ತೀನಿ, 200704. ಹೊರಗಿನ ಕೇಳುಗರು ಕರೆ ಮಾಡಬೇಕಾದ ಸ್ಟೇಟ್ ಕೋಡ್ ಸಂಖ್ಯೆ 08282. ಗಮನಿಸಿ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ನೇರ ಫೋನಿಂಗ್ ಕಾರ್ಯಕ್ರಮ ಈ ಬೆಳಿಗ್ಗೆ 10 ಗಂಟೆಗೆ. ದೂರವಾಣಿ ಸಂಖ್ಯೆ ನಮ್ಮ 200704. ಎಸ್ ಟಿ ಡಿ ಕೋಡ್ ಸಂಖ್ಯೆ 08282. ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡು ಬರ್ತಾ ಇದೆ ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ, ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ. ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕಾರುಣ್ಯ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಶಿಲ್ಪಾ ಹೆಚ್.ಎಂ. ಅವರು. ರಾಜ್ಯವ್ಯಾಪಿ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹಾಗೆಯೇ 1 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ, ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಇನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 7:20 ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮಹಿಳೆಯರ 2020 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಕಡೆಯವರೆಗೂ ಕೇಳುವಿರಿ. ಸಮಯ 9:40, 20, 21, 22 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಈಗ ಭಾವಗೀತೆಗಳನ್ನು ಆಲಿಸೋಣಂತೆ. ಪ್ರಾರಂಭಕ್ಕೆ ಎಚ್ ಕೆ ನಾರಾಯಣ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಗಳಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಕವನ, ನೀನು ಮುಗಿಲು ನಾನು ನೆಲ.

ಅಂಬಿಕಾ ತನಯದತ್ತ ಅವರ ಕವನವನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಯಾರು ತಳಕ್ಕೆ ನೆಲದ ಹಾಗೆ ಸುತ್ತುತಿಹರು ಸುಮ್ಮನೆ.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ 11:35 ಕೇಳುವಿರಿ. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಸಮಯ 10:19:21

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

0: ಸಮಯ 10:45 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಈ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನೀವು ವಾಟ್ಸಪ್ ಮೂಲಕ ಒಗಟಿಗೆ ಉತ್ತರವನ್ನು ಕೊಡ್ತಾ ಇದ್ರಿ, ಆದರೆ ಇವತ್ತು ವಾಟ್ಸಪ್ ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಇವತ್ತು ನೇರ ಫೋನಿಂಗ್ ಕಾರ್ಯಕ್ರಮ. ಓಕೆ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿನೇ ನೇರ ಫೋನಿಂಗ್ ಕಾರ್ಯಕ್ರಮ. ಫೋನ್ ಸಂಖ್ಯೆ 200074. ಹೊರಗಿನಿಂದ ಕರೆ ಮಾಡೋರಿಗೆ ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಫೋನ್ ಸಂಖ್ಯೆ ಇನ್ನೊಮ್ಮೆ ಹೇಳ್ತೀನಿ, 200074 08282. ಈಗ ಕರೆಗಳು ಬರೋದಕ್ಕೆ ಆರಂಭ ಆಗಿದ್ದಾವೆ. ನೋಡೋಣಂತೆ ಯಾರು ಪ್ರಥಮವಾಗಿ ಕರೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆಲಿಸೋಣಂತೆ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಸರ್.
0: ಯಾರು ಮಾತಾಡ್ತಿದ್ರು?
1: ನಾವು ಸವಿತಾ ದೇವಧರ್ ಅಂತ, ಶಿವಮೊಗ್ಗ.
0: ಶಿವಮೊಗ್ಗ ಸವಿತಾ ದೇವಧರ್ ಅವರೇ, ಕರ್ನಾಟಕ ಸ್ಟೇಟ್ ಲಾಟ್ರಿ ಫಸ್ಟ್ ಸಿಕ್ಕಿತ್ತಲ್ಲ.

0: ಹೇಳ್ತಾ ಇದ್ರಿ ಇನ್ನು ಫೋನ್ ನಂಬರ್.
1: ಈಗ ಒಗಟ ಹೇಳಿಲ್ವಲ್ಲಪ್ಪ.
0: ಇನ್ನು ಫೋನ್ ನಂಬರ್ ಹೇಳ್ತೀವಿ.
1: ಎಸ್ ಆಯ್ತು, ಈಗ ನಿಮ್ ಮೂಲಕ ಒಗಟನ್ನ ಹೇಳ್ಬಿಡ್ತೀನಿ. ಈಗ ಎರಡೆರಡು ಒಗಟುಗಳು ಎಂದಿನಂತೆ ಸೋ ಉತ್ತರವನ್ನ ನಮ್ಮ ಕೇಳುಗರು ಕೊಡ್ಲಿ. ಹಾಗೇನೆ ನಾನು ಹಸಿರು ಮುಖದವನು, ಕೇಳಿಸ್ತಾ ಇದೆಯಾ ಸವಿತಾ ದೇವದ್ರು? ನಾನು ಹಸಿರು ಮುಖದವನು, ನನಗೆ ವಿಪರೀತ ಕೋಪ, ನನ್ನ ನೀವು ನುಂಗಿದರೆ ನಿಮಗೂ ಕೋಪ, ಕೋಪಿಸಿಕೊಳ್ಳದೆ ಹೇಳಿ ನನ್ನ ಹೆಸರ. ಇದು ಮೊದಲನೇ ಒಗಟು. ಎರಡನೇ ಒಗಟು, ನನಗೆ ತಲೆ ಇದೆ ನಡು ಇಲ್ಲ, ಕೈಗಳಿದೆ ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು? ಇದು ಎರಡನೇ ಒಗಟು. ಹೇಳಿ.
0: ಅಂಗಿ.
1: ಗೊತ್ತಿಲ್ಲ ನನಗೆ, ನೀವು ಉತ್ತರ ಹೇಳಿ. ಆಮೇಲೆ ನೀವೇ ಲಾಸ್ಟ್ ಗೆ ನೀವೇ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಮೊದಲನೇ ಒಗಟು.
0: ಮೊದಲನೇ ಒಗಟು ಹಸಿರು,
1: ಮುಂದಿನ ಕರೆ ಯಾರು ಮಾಡ್ತಾರೆ? ಧನ್ಯವಾದ ಸವಿತಾ ದೇವದರ್ ಅವರೇ. ಓಕೆ, ಕೇಳಿದ್ರೆ ಒಗಟನ್ ಹೇಳ್ಬೇಕಲ್ಲ ಏನಪ್ಪ ಈ ಬರಾಟೆಯಲ್ಲಿ. ನೋಡಿ, ಒಗಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಹಸಿರು ಮುಖದವನು, ನನಗೋ ವಿಪರೀತ ಕೋಪ, ನನ್ನ ನೀವು ನುಂಗಿದರೆ ನಿಮಗೂ ಕೋಪ, ಕೋಪಿಸಿಕೊಳ್ಳದೆ ಹೇಳಿ ನನ್ನ ಹೆಸರ. ಇದು ಮೊದಲನೇ ಒಗಟು. ಓಕೆ, ಇನ್ನು ಎರಡನೇ ಒಗಟು, ನನಗೆ ತಲೆ ಇದೆ ನಡು ಇಲ್ಲ, ಕೈಗಳಿದೆ ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು? ಇದು ಎರಡನೇ ಒಗಟು. ಓಕೆ, ಇವತ್ತು ವಾಟ್ಸಪ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನೇರ ಫೋನಿಂಗ್ ಕಾರ್ಯಕ್ರಮ ಇದು. ಓಕೆ, ಫೋನ್ ನಂಬರ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 200704, ಎಸ್ ಟಿ ಡಿ ಕೋಡ್ ಸಂಖ್ಯೆ 082882. ಆಮೇಲೆ ನೀವು ಫೋನ್ ಮಾಡ್ತಿರಲ್ಲ, ಮಾಡಿದಾಗ ಫಸ್ಟ್ ನಿಮ್ಮ ಹೆಸರು, ಊರು ಮತ್ತು ಉತ್ತರ. ಹೆಸರು, ಊರು, ಉತ್ತರ. ಓಕೆ. ಎಸ್, ಮುಂದಿನ ಕರೆ ನೋಡೋಣ. ಹಲೋ.
2: ಹಲೋ,
1: ನಮಸ್ಕಾರ.
2: ನಮಸ್ತೆ ಸರ್.
1: ಯಾರು?
2: ಕೇಶವ್ ಲವರ್ತ ಭದ್ರಾವತಿಯಿಂದ.
1: ಈಗ ಏನ್ ಗೊತ್ತಾ, ನಾನು ಯಾರು ಅಂತ ನಾನು ಕೇಳ್ಬೇಕಾ? ನೀವೇ ಹೇಳ್ಬೇಕಲ್ವಾ? ಒಳ್ಳೆ ಅಲ್ರಿ, ಒಳ್ಳೆ ಕೇಶವ್ ಸವಾಸ ಆಗ್ಬಿಟ್ಬಿಟ್ರಿ. ಅತ್ಲಿ ಅದು ಅದೇ ಗೊತ್ತಾ, ಅದು ಕರೆಕ್ಟ್. ಅದು ನಾವ್ ಯಾರು ಅಂತ ಕೇಳಕ್ಕಿಂತ ಮುಂಚೆ ನಾನು ಇಂಥವ್ನು ಇಂಥ ಊರಿಂದ ಇಂಥ ಉತ್ತರ ಅಂತ ಹೇಳ್ಬಿಟ್ರೆ ಮುಗಿತಪ್ಪ ಅಲ್ವಾ? ಹಾ, ಎಸ್ ಹೇಳಿ ಕೇಶವರೇ.
2: ಮೊದಲನದಕ್ಕೆ ಉತ್ತರ ಬಂದು ಲಕ್ಷ್ಮೇಶಕ್ಕೆ ಸರ್.
1: ಹೇಳಿ ಹೇಳಿ.
2: ಹಲೋ
1: ಹೇಳಿ, ಕೇಳಿಸ್ತಾ ಇದೆಯಲ್ವಾ?
2: ಹಾ
1: ಹೇಳಿ.
2: ಒಗಟು ಇನ್ನೊಂದ್ಸಲ ಹೇಳ್ತೀರಾ? ಅದನ್ನ
1: ನೋಡ್ರಪ್ಪ, ಎರಡೆರಡು ಸಲ ಹೇಳಿದೀನಿ. ಅಲ್ಲಪ್ಪ, ಎರಡು ಓಟು ಉತ್ತರ ಕೊಡ್ಬೇಕು ನೀವು. ಒಂದೇ ಹೇಳ್ತೀನಿ ಕೇಳಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮ್ ಮೂಲಕ ಎಲ್ಲರಿಗೂ. ನಾನು ಹಸಿರು ಮುಖದವನು, ನನಗೋ ವಿಪರೀತ ಕೋಪ, ನನ್ನ ನೀವು ನುಂಗಿದರೆ ನಿಮಗೂ ಕೋಪ, ಕೋಪಿಸಿಕೊಳ್ಳದೆ ಹೇಳಿ ನನ್ನ ಹೆಸರ. ಇದು ಮೊದಲನೇ ಓಟು. ಎರಡನೇ ಓಟು, ನನಗೆ ತಲೆ ಇಲ್ಲ, ತಲೆ ಇದೆ ತಲೆ ಇಲ್ಲ ನೋಡಿ, ಅದು ಎರಡು ಸಲ ಕೆಳಗೆ ಆಗುತ್ತೆ. ನನಗೆ ತಲೆ ಇದೆ ನಡು ಇಲ್ಲ, ಕೈಗಳಿದೆ ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು? ಓಕೆ, ನೋಡೋಣ ಮುಂದಿನ ಕಾಲದ ಯಾರಿಗೆ ನೋಡ್ತಾರ. ಧನ್ಯವಾದ ಕೇಶವ್ರೆ.
2: ಧನ್ಯವಾದ.
1: ಓಕೆ, ಎರಡೆರಡು ಓಟನ್ನು ಹೇಳಿದ್ದೇನೆ. ಈಗ ಉತ್ತರಗಳು ಬರುವಂತ ಸಮಯ, ಕರೆಗಳು ಬರ್ತಾ ಇದ್ದಾವೆ ನೋಡೋಣ. ಹಲೋ. ಹಲೋ, ಕರೆ ಮಾಡಿ ಯಾರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಹಲೋ ಹಲೋ.
3: ನಮಸ್ತೆ ಸರ್, ನಾನು ಲೀಲಾ ವಿದ್ಯಾನಗರದಿಂದ.
1: ಲೀಲಾ ವಿದ್ಯಾನಗರ, ಶಿವಮೊಗ್ಗ. ಹೇಳಿ ಲೀಲಾ ಅವರೇ.
3: ಮೊದಲನೇ ಒಗಟಿಗೆ ಮೆಣಸಿನ್ಕಾಯಿ ಸರ್. ಎರಡನೇ ಒಗಟಿಗೆ ಇದು ಅಂಗಿ.
1: ಕನ್ಫರ್ಮ್?
3: ಕರೆಕ್ಟ್ ಸರ್, ನಾನು ಅನ್ಕೊಂಡಿದ್ದ ಫಸ್ಟೇ ಒಗಟು ಕೇಳಿದ ತಕ್ಷಣ ಅನ್ಕೊಂಡೆ.
1: ಕಾನ್ಫಿಡೆಂಟ್ ಇಲ್ಲ. ಕಾನ್ಫಿಡೆಂಟ್ ಇಲ್ಲ.
3: ಅಲ್ಲ, ಕಾನ್ಫಿಡೆಂಟ್ ಇದೆ, ಅವಾಗ ತಕ್ಷಣ ಅನ್ಕೊಂಡೆ ಇದು.
1: ಈಗ ಎಕ್ಸಾಮ್ ಹೋದಾಗ ಇಲ್ಲ ಹಾಗೆ ಆಗ್ತೀನಿ ಪಾಸ್, ಈ ಪ್ರಶ್ನೆ ಉತ್ತರ ಗೊತ್ತು ಅನ್ನೋ ಕಾನ್ಫಿಡೆಂಟ್ ಇರ್ಬೇಕಲ್ರಿ. ಇಲ್ಲ ಅವ್ರೆ,
3: ಅವರು ಈ ಸವಿತಾ ದೇವರೇ ಹೇಳ್ಬೇಕಂದ್ರೆ ನಾನು ಇಲ್ಲೇ ಉತ್ತರ ಹೇಳ್ಕೊಂಡೆ. ಅದನ್ನೇ ಅವರು ಪ್ರಶ್ನೆ ಕೇಳ್ತಿದ್ದಾಗ್ಲೇ ಅನ್ಕೊಂಡೆ, ಸಿಕ್ತೀನಿ
1: ಅಷ್ಟೇ. ಅದೆರಡು ಉತ್ತರ ಇರ್ಬೋದಾಗಾರ ನೋಡೋಣ. ನಮ್ಮ ಮುಂದಿನ ಕೇಳಿದ್ರೆ ಏನ್ ಹೇಳ್ತಾರಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಅಮ್ಮ, ಥ್ಯಾಂಕ್ ಯು. ಓಕೆ, ಈಗ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ನೋಡೋಣ, ನಮ್ಮ ಕೇಳಿದ್ರೆ ಇನ್ನೂ ಇದಾರಲ್ವಾ, ಕೇಳೋಣಂತೆ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ.
1: ಅಂಪಣ್ಣ,
0: ಅಂಪಣ್ಣ ನ್ಯಾಮತಿಯಿಂದ ಹೇಳಿ. ಅಂಪಣ್ಣ ಅವರೇ,
1: ಒಂದೇ ಮೆಣಸಿನ್ಕಾಯಿ, ಎರಡನೇದು ಅಂಗಿ.
0: ಕನ್ಫರ್ಮ್?
1: ಕನ್ಫರ್ಮ್.
0: ನೂರಕ್ಕೆ ನೂರ, ನೂರ ಒಂದ?
1: ನೂರ
0: ಒಂದು ಕೊಡಲ್ಲ. ರೈಟ್ ರೈಟ್, ಓಕೆ ಅಂಪಣ್ಣ ಅವರೇ, ನೋಡೋಣ ಮುಂದಿನ ಕಡೆ. ರೈಟ್, ಬರಲ್ಲ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರಲ್ಲ ಉತ್ತರ, ಹಾಗಾದ್ರೆ ಬೇರೆ ಏನೋ ಇದ್ದಿರ್ಬೋದು ಅಂತ ನಾನು ಅನ್ಕೊಂತೀನಪ್ಪ. ನೋಡೋಣ ಅಲ್ವಾ? ಎಸ್, ಓಕೆ. ಹಲೋ,
2: ಹಲೋ, ಆಕಾಶವಾಣಿ ಭದ್ರ.
0: ಹೌದು ಹೌದು
2: ಸರ್, ಆನ್ಸರ್
0: ಹೇಳಕ್ಕೆ
2: ಸರ್. ಈಗ ಕ್ವಶನ್ ಕೇಳಿದ್ರಲ್ಲ.
0: ಹೌದು, ತಾವ್ ಯಾರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ಮಂಜುಳಾ ಹರೀಶ್ ಅಂತ, ತರೀಕೆರೆಯಿಂದ.
0: ಮಂಜುಳಾ ಹರೀಶ್ ಅವರು ತರೀಕೆರೆಯಿಂದ. ನಿಮ್ಮ ಸಂದೇಶವನ್ನು ಓದ್ತಾ ಇದ್ವಿ, ಈಗ ನಿಮ್ ಜೊತೆ ಮಾತಾಡ್ತಾ ಇದ್ವಿ ಅಲ್ವೇನ್ರಿ. ಮಂಜುಳಾ ಹರೀಶ್ ಅವರ ಹೇಳಿ ಉತ್ತರ. ಎರಡಕ್ಕೂ
2: ಸರ್, ಮೊದಲನೇದಕ್ಕೆ ಹಸಿ ಮೆಣಸಿನಕಾಯಿ, ಎರಡನೇ ಉತ್ತರ ಶರ್ಟ್.
0: ಕನ್ಫರ್ಮ್? ನೂರಕ್ಕೆ ನೂರ? ನೂರ ಒಂದ? ನೋಡೋಣ, ನಮ್ಮ ಮುಂದಿನ ಕೇಳಿದ್ರೆ ಏನ್ ಹೇಳ್ತಾರೆ ಉತ್ತರನ. ಧನ್ಯವಾದ ಕರೆ ಮಾಡಿದಕ್ಕೆ ಮಂಜುಳಾ ಹರೀಶ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಲ್ಲ ಭಾಳ ಕಾನ್ಫಿಡೆಂಟ್ ಉತ್ತರ ಕೊಡ್ತಾ ಇದ್ದೀರಲ್ಲ. ನನಗೆ ಕಾನ್ಫಿಡೆಂಟ್ ಇಲ್ಲ ಉತ್ತರ ಸರಿನೋ ಹೌದು ಅಂತ ಹೇಳಿ ನೋಡೋಣಂತೆ ಅಲ್ವಾ. ಹಲೋ,
3: ಹಲೋ, ಮತ್ತೆ ನನಗೆ ಬಂದ ಸರ್.
0: ಯಾರಿಗೆ ಬಂತು? ಇಲ್ಲ ಇಲ್ಲ ಇಲ್ಲ, ಒಬ್ರಿಗೆ ಒಂದೇ ಅವಕಾಶ. ಓಕೆ, ಥ್ಯಾಂಕ್ ಯು. ಒಬ್ರಿಗೆ ಒಂದು ಅವಕಾಶ, ಯಾಕೆಂದ ಎರಡು ಒಟ್ಟು ಕೇಳಿದ್ದೀನಿ, ಬಾಕಿಯವ್ರಿಗೆಲ್ಲ ಕಾಯ್ತಿರ್ತಾರೆ. ಓಕೆ ಅಲ್ವಾ? ಓಕೆ. ಹಲೋ,
4: ಹಲೋ,
0: ನಮಸ್ಕಾರ.
4: ನಮಸ್ತೆ.
0: ಯಾರು?
4: ರೋಟ್ರಿ ವಿಜಯಕುಮಾರ್ ಸರ್.
0: ರೋಟ್ರಿ ವಿಜಯಕುಮಾರ್ ಜಿ, ಸ್ಟಾರ್ಟಿಂಗ್ ನಿಮ್ ಹೆಸರು ಊರು ಹೇಳ್ಬಿಡಕಪ್ಪ ಟಕ್ಕಂತ.
4: ಹೇಳ್ತೇನೆ ಸರ್, ನಿಮ್ಮ ಧ್ವನಿ ಮತ್ತೆ ನಿಮ್ಮ ದರ್ಶನದಿಂದ ನಾವು ಪುನೀತರಾಗಿಬಿಟ್ಟಿದ್ದೀವಿ.
0: ಏನೆಲ್ಲ ಹೇಳ್ಬೇಡ್ರಿ ಸ್ವಾಮಿ.
4: ನಿಮ್ ಕಾಲ್ ಸಿಕ್ತು ಅಂತಂದ್ರೆ ನಾವು ಮೂರಡಿ ನೆಲ ಬಿಟ್ಟು ಆಡ್ತೇವೆ ಸರ್.
0: ಆಚೆಗೆ ಹೋಗ್ಬಿಟ್ಟಿದೀರ, ನಾನ್ ನೆಲದಲ್ಲೇ ಇದೀನಪ್ಪ
4: ಸರ್. ನಿಮ್ಮನ್ನ ಬಹಳ ಜನ ನೋಡ್ಬೇಕಂತ ಸರ್, ಹೆಂಗಿದ್ದೀರಾ ಏನು
0: ಇಷ್ಟ.
4: ಅದಕ್ಕೆ ನಮ್ಮ ಮನೆಗೆಲ್ಲ ಹೋಗಣ ಹೋಗಣ ಅಂತಾರೆ, ಯಾವಾಗ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ಕೇಳ್ರಿ ಅಂತಾರೆ.
0: ಉತ್ತರ ಹೇಳ್ರಪ್ಪ ಈಗ.
4: ಉತ್ತರ ಸರ್, ಮೆಣಸಿನ್ಕಾಯಿ ಸರ್. ನಾವು ಬಹಳ ಮೆಣಸಿನ್ಕಾಯಿ ಬೆಳಿತೇವೆ, ನ್ಯಾಮತಿಯಲ್ಲೇ ಮತ್ತೆ ಬೆಳಿತಾ ಇದ್ವಿ. ಇನ್ನ ಈಗ ಶರ್ಟ್ ಎಲ್ಲ ವಿಶೇಷವಾಗಿ ಶರ್ಟ್ ಹೊಲಸ್ತದೆ.
0: ಏನ್ ಹಂಪಣ್ಣವ್ರ ಇನ್ಫ್ಲೂಯೆನ್ಸ್ ನ್ಯಾಮತಿ ಅಲ್ಲ ವಿಜಯಕುಮಾರ್ ಜಿ? ಹಂಪಣ್ಣವ್ರ ಇನ್ಫ್ಲೂಯೆನ್ಸ್ ನ್ಯಾಮತಿ?
4: ಹಂಪಣ್ಣ ನಾವು ಕ್ಲಾಸ್ಮೇಟ್.
0: ಹೌದೇನ?
4: ಹಂಪಣ್ಣ ಎಕ್ಸ್ಟ್ರಾರ್ಡಿನರಿ ಸರ್, ಅವನು ಯೋಗದಿಂದ ಹಿಡಿದು ತಲೆ ಕೆಳಗೆ.
0: ಇಲ್ಲ, ನಮ್ಗೆ ಕೇಳೋರು ಇದಾರಲ್ಲ, ಒಬ್ರಿಗಿನ್ನ ಒಬ್ರು ಎಷ್ಟು ಅವರಲ್ಲಿ ಪ್ರತಿಭೆ ಇದೆ, ಎಷ್ಟು ಬ್ರಿಲಿಯಂಟ್ ಇದಾರೆ ಅಂದ್ರೆ ಬಾರಿ
4: ಗುರುಗಳಿದ್ರೆ ಏನ್ ಸರ್ ಬೇಕು? ನಮ್ಗೆ ಗುರಿ ಮತ್ತೆ ಗುರು ಎರಡು ಇದಾರ ಸರ್.
0: ಅಲ್ಲ, ಎಲ್ಲಿಂದ ಎಲ್ಲಿ ಹೋದ್ರು ನನ್ ಹುಡುಕೆ ಬಂದ್ಬಿಡ್ತೀರಲ್ರಿ ನೀವು ಸ್ವಾಮಿ. ಎರಡು ಉತ್ತರ ಸರಿ ನಾಗರ?
4: ಎರಡು ನೂರು ಸಲ, ನೂರಕ್ಕೆ ಇನ್ನೂ ಸರ್, ನೂರ ಒಂದು ನೂರ ಎರಡು ಇಲ್ಲ
0: ಒನ್ ಟು ಡಬಲ್ ಒಂದ್ರಿ. ಅಂಗಡಿ ಅಂಗಡಿ ಏನಾದ್ರು ಆರಂಭ ಮಾಡಿದೇನು ಒಂದ್ ತರೋಡ್ ಒಂದ್ ಫ್ರೀ ಅನ್ನಕ್ಕೆ?
4: ಖಂಡಿತ ಸರ್, ಕಾರ್ಯಕ್ರಮ ವೈವಿಧ್ಯವಾಗಿ ಬರ್ತಾ ಇದೆ, ಯಾಕಂದ್ರೆ ಪ್ರತಿ ಸರಿ ಮೆಸೇಜ್ ಮಾಡ್ತಾ ಇದ್ವಿ.
0: ಹೌದ್ ಹೌದ್,
4: ನಿಮ್ ಹತ್ರ ಮಾತಾಡೋಂತ ಪುಣ್ಯ ನಮ್ಗೆ
0: ಸಿಕ್ಬಿಡ್ತಾನಲ್ಲ.
4: ಹಂಗಾಗಿ ಇವತ್ತು ಸ್ವಲ್ಪ ಮಳೆ ಬಂದಿದೆ ಶಿವಮೊಗ್ಗದಲ್ಲಿ.
0: ಒಳ್ಳೇದಾಗ್ಲಿ, ವರ್ಣನು ಕೂಡ ಅಷ್ಟು ಹೊಂದಿಯೇನಲ್ವಾ?
4: ಪಾಸ್ ಮಾಡ್ಬಿಡಿ ಸರ್.
0: ಎಸ್, ಧನ್ಯವಾದ. ನೋಡೋಣ ಯಾರು
4: ಅಂತ ಹೇಳ್ತಿರ್ಲ ಸರ್, ಅದ ನಮಗೆ ಬಹಳ ಸ್ಫೂರ್ತಿ ಬರುತ್ತೆ ಸರ್. ವೆರಿ ಗುಡ್ ಅಂದಾಗಂತೂ ನಮಗೆ ಇಡೀ ದಿನ ಸ್ಫೂರ್ತಿ ಇರುತ್ತೆ ಸರ್. ಹಂಗಾಗಿ ಒಂದ್ಸರಿ ಅಂದ್ಬಿಡಿ ಸರ್.
0: ಅಲ್ಲ, ಅದು ಸರಿನಾ ಇಲ್ವ ಲಾಸ್ಟ್ ಇಲ್ಲ ಅಂದ್ಬಿಟ್ರೆ? ಎಲ್ಲ ಬಾರಿ ಕಾನ್ಫಿಡೆಂಟ್ ಉತ್ತರ ಕೊಡ್ತಾ ಇದ್ದೀರಾ, ನನಗೆ ಯಾಕೋ ಸ್ವಲ್ಪ ಕಾನ್ಫಿಡೆಂಟ್ ಇಲ್ಲಪ್ಪ, ನೋಡೋಣಂತೆ ಅಲ್ವಾ. ಹಲೋ,
5: ನಮಸ್ತೆ ರೀ.
0: ನಮಸ್ಕಾರ
5: ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳ್ಕೊಡದಿಂದ ಶಿವಲಿಂಗ.
0: ಶಿವಲಿಂಗ, ಶಿವಲಿಂಗಪ್ಪ,
5: ಶಿವಲಿಂಗಯ್ಯ ಹಿರೇಮಠ.
0: ಶಿವಲಿಂಗಯ್ಯ ಹಿರೇಮಠ, ಹೇಗಿದ್ರಿ ಹಿರೇಮಠ ಸಾಹೇಬ್ರೆ?
5: ಆರಾಮದಂತ ಸರ್, ತಾವ್ ಆರಾಮದ್ರಿ?
0: ಓಹ್ ಸರ್, ಹೇಗ್ ಬರ್ತದೆ ಕಾರ್ಯಕ್ರಮಗಳೆಲ್ಲ?
5: ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬರ್ತಾರೆ ಸರ್.
0: ಬೆಳಗಾವಿ ಜಿಲ್ಲೆ?
5: ಹೌದ್ರಿ.
0: ಅಲ್ಲ,
5: ಮೆಸೇಜ್ ಎಲ್ಲ ಹಾಕ್ತಿರ್ತಾರೆ.
0: ಅದೇ ಮೆಸೇಜ್ ಮೆಸೇಜ್ ಓದ್ತಿರ್ತೀವಿ.
5: ಹೌದ್ರಿ,
0: ಉತ್ತರ ಹೇಳ್ರಲ್ಲ ಮತ್ತೆ
5: ಸರ್ ಕೇಳ್ರಿ. ನಾವು ಕಾರ್ಯಕ್ರಮ
0: ಏನ್ರಿ ಹಿರೇಮಠ್ರೆ, ಈಗ ಎರಡನೇ ಹಂಗೆಲ್ಲ ಕೇಳ್ಬಿಟ್ರೆ ಟೈಮ್ ವೇಸ್ಟ್ ಆಗಲ್ಲೇನ್ರಪ್ಪ?
5: ಏನಿಲ್ಲ ಸರ್, ಒಂದು ಒಂದು
0: ಆಯ್ತಾಯ್ತು ಕೇಳಿ.

0: ಅಲ್ವಾ ಎಳೆ ಹೇಳ್ತೀನಿ ಕೇಳಿ. ನಾನು ಹಸಿರು ಮುಖದವನು, ನನಗೋ ವಿಪರೀತ ಕೋಪ, ನನ್ನ ನೀವು ನುಂಗಿದರೆ ನಿಮಗೂ ಕೋಪ, ಕೋಪಿಸಿಕೊಳ್ಳದೆ ಹೇಳಿ ನನ್ನ ಹೆಸರಾಯ್ತು ಮೊದಲನೇ ಹೋಗ್ಬಿಟ್ಟು. ನನಗೆ ತಲೆ ಇದೆ, ನಡು ಇಲ್ಲ, ಕೈಗಳಿದೆ, ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು? ಇದು ಎರಡನೇ ಹೋಗ್ಬಿಟ್ಟು.
1: ಸರ್ ಮೊದಲಾದ ಮೆಣಸಿನಕಾಯಿ ರೀ.
0: ಹಾ
1: ಮೊದಲ ಮೆಣಸಿನಕಾಯಿ ರೀ.
0: ಹಾ
1: ಮೆಣಸಿನಕಾಯಿ.
0: ಎರಡನೇದು?
1: ಎರಡನೇದು ಏನಂದ್ರೆ ಇನ್ನೊಂದು ಹೇಳಿ ಸರ್.
0: ಹಿರೇಮಠ್ರ
1: ನನಗೆ ಕೈಗಳಿವೆ, ಏನೇನು ಹೇಳಿಲ್ಲ.
0: ನೀವು ಸರಿಯಾಗಿ ಕೇಳ್ಬೇಕ್ರಿ, ಪಾಠ ಸರಿಯಾಗಿ ಕೇಳಲ್ಲ, ಅದಕ್ಕೆ ನಿಮ್ಗೆ ತಲೆ ಓಡಲ್ಲ. ನನಗೆ ತಲೆ ಇದೆ, ನಡು ಇಲ್ಲ, ಕೈಗಳಿದೆ, ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು?
1: ಕೊಡೇರಿ
0: ಕೊಡೆ ಅಂತನಾ? ನೋಡೋಣ ನಮ್ ಕೇಳಿದ್ರೆ ಏನ್ ಹೇಳ್ತಾರೆ ಮುಂದೆ. ಧನ್ಯವಾದ ಕರೆ ಮಾಡಿದ ಕಿರೇಮಠ್ರೆ. ನಮಸ್ಕಾರ. ಹಾ ಹಿರೇಮಠರು ಹೇಳಿದ್ರು ಅಲ್ಲಿಂದ. ಏನ್ರಪ್ಪ ನೀವು ಇಷ್ಟೊಂದು ಸಲ ಕೇಳ್ತೀರಾ ಒಗ್ಗಟ್ಟುಗಳನ್ನ? ನಾನು ಎರಡೆರಡು ಮೂರು ಸಲ ಹೇಳಿದ್ರು, ಸ್ವಲ್ಪ ಗಮನ ಇಟ್ಟು ಪಾಠ ಕೇಳ್ಬೇಕಲ್ವಾ? ಎಸ್ ಓಕೆ. ಹಲೋ
2: ಹಲೋ ನಮಸ್ತೆ ಸರ್, ನಾನು ನ್ಯಾಮತಿ ತಾಲೂಕು ಹೊಸ ಜೋಗದಿಂದ ಮೇಘಾನಂದ.
0: ಮೇಘಾನಂದ ಅವರು?
2: ಹೌದು.
0: ನ್ಯಾಮತಿ ತಾಲೂಕು ಹೊಸ ಜೋಗ ಅಲ್ಲ?
2: ಹೌದು ಸರ್ ಹೌದು.
0: ಹೇಳಿ ಮೇಘಾನಂದ್ರ.
2: ಸರ್ ಮೊದಲನೇದಕ್ಕೆ ಹೊಟ್ಟೆ ಮೆಣಸಿನಕಾಯಿ.
0: ಹ್ಮ್.
2: ಎರಡನೇದಕ್ಕೆ ಸರ್ ಶರ್ಟ್ ಸರ್ ಶರ್ಟ್.
0: ಏನ್ ಕಾನ್ಫಿಡೆಂಟ್?
2: ಎರಡನೇ ಸ್ವಲ್ಪ ತಪ್ಪು ಅನ್ಸುತ್ತೆ, ಯಾಕಂದ್ರೆ ನೀವು ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದೀರಲ್ಲ, ಬೇರೆ ಒಗಟೆ ಬಿಡಿಸ್ತಾ ಇಲ್ಲಲ್ಲ, ಹಾಗಾಗಿ ತಪ್ಪು ಅನ್ಸುತ್ತೀ.
0: ತಪ್ಪು ಅನ್ಸುತ್ತಾ?
2: ಬೇರೆ ಒಗಟೆ ಹೇಳ್ತಾ ಇಲ್ಲಲ್ಲ, ನಾವು ಕಾನ್ಫಿಡೆನ್ಸ್ ಇಲ್ಲ ಅದಕ್ಕೆ. ಎರಡನೇದಕ್ಕೆ
0: ಎರಡನೇದಕ್ಕೆ ಕಾನ್ಫಿಡೆಂಟ್ ಇಲ್ಲ. ಮೊದಲ ಮಾತ್ರ ಕಾನ್ಫಿಡೆಂಟ್ ಇದೀರಾ?
2: ಅದಕ್ಕಿದೆ ಸರ್.
0: ಇದೆ.
2: ಹೌದಾ?
0: ನೋಡ ನಮ್ ಮುಂದಿನ ಕೇಳಿದ್ರೆ ಏನ್ ಹೇಳ್ತಾರೆ.
2: ಆಯ್ತು ಸರ್,
0: ಧನ್ಯವಾದ. ಧನ್ಯವಾದ ಮೇಘಾನಂದ್ರ.
2: ಥ್ಯಾಂಕ್ ಯು ಸರ್.
0: ರೈಟ್. ಹಾ ಮೇಘಾನಂದ್ರು ಒಂದಕ್ಕೆ ಮಾತ್ರ ಕನ್ಫರ್ಮ್ ಅಂತ ಹೇಳಿದ್ದಾರೆ, ಇನ್ನೊಂದಕ್ಕೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ನಮ್ ಕೇಳಿದ್ರು ಮುಂದೆ. ಹಲೋ
3: ಗುರುಗಳೇ ನಮಸ್ಕಾರ.
0: ನಮಸ್ಕಾರ.
3: ನನ್ ಚಿತ್ರ ಶಿವಕುಮಾರ್ ಗುರುಗಳೇ.
0: ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ. ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್. ತಾವೇಗಿದ್ದೀರಿ?
3: ಚೆನ್ನಾಗಿದ್ದೀನಿ.
0: ಮತ್ತೆ ತಿಂಡಿ ಎಲ್ಲ ಮುಗಿಸಿದ್ರ?
3: ತಿಂಡಿ ಎಲ್ಲ ಏನಿಲ್ಲ ಗುರುಗಳೇ, ಮಾಡ್ಬೇಕು ಕಾರ್ಯಕ್ರಮ ಕೇಳಿ ನಂತರ.
0: ಎಸ್ ಓಕೆ. ಉತ್ತರ
3: ಸರ್ ಮೊದಲು ಗುರುಗಳೇ, ಮೊದಲನೇದಕ್ಕೆ ಹಸಿಮೆಣಸಿನಕಾಯಿ, ಎರಡನೇದಕ್ಕೆ ಅಂಗಿ.
0: ಕನ್ಫರ್ಮ್?
3: ನನ್ಗೆ
0: ಯಾಕೋ ಸ್ವಲ್ಪ ಡೌಟ್ ಇದೆಯಲ್ಲ, ಎಲ್ಲರೂ ಅದರ ಉತ್ತರ ಕೊಡ್ತಾ ಇದ್ದೀರಾ?
3: ಇಲ್ಲ, ಯಾಕಂದ್ರೆ ನಾನು ನೀವು ಫಸ್ಟ್ ಇಂದ ಕೇಳಾಗಿಂದನು ತಲೆ ಮುಗಿಸ್ತಾ ಕೂತಿದ್ದೀನಿ. ಖಂಡಿತ ಗುರುಗಳೇ, ಯಾಕಂದ್ರೆ ಮೆಣಸಿನಕಾಯಿ ತಿಂದ್ರೆ ಖಂಡಿತ ಕೋಪ ಬಂದೇ ಬರುತ್ತೆ.
0: ಭಾರಿ ಆಸಕ್ತಿಯಿಂದ ಕೇಳ್ತಾ ಇದ್ದೀರಂಗ ನೀವಲ್ಲ.
3: ಹಾ ಸರ್ ಗುರುಗಳೇ, ನನಗೆ ಹೋಸ್ಟೆಲ್ ಏನಾಯ್ತಂದ್ರೆ ಸ್ವಲ್ಪ ನಂದು ಆರೋಗ್ಯ ಸರಿ ಇದಿಲ್ಲ, ಮೈಂಡ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನನ್ ಕಾರ್ಯಕ್ರಮ ಸರಿ ಕೇಳಕ್ಕೂ ಆಗ್ಲಿಲ್ಲ, ತಲೆ ಓದ್ಸಕ್ಕೂ
0: ಆಗಿದ್ದ.
3: ಈ ಸಲ ತಪ್ಪು ಮಾಡ್ಬಾರ್ದು, ಕಾರ್ಯಕ್ರಮ ಶುರು ಆದಾಗಿಂದ ಕುತ್ಕೊಂಡಿದ್ದೀನಿ.
0: ಮೆಸೇಜ್ ಹಾಕಿದ್ರಿ, ಬಟ್ ಆದ್ರೆ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ನಿಮ್ಮ ಪ್ರಾಮಾಣಿಕತೆಯಿಂದ ಒಪ್ಕೊಳ್ತಿರಲ್ಲ. ಈ ಏನ್ ಗೊತ್ತೇನ್ರಿ ಚಿತ್ರ ಶಿವಕುಮಾರ್ ಅವ್ರೆ, ಈಗ ಮಿಸ್ಟೇಕ್ಸ್ ಗಳು ಆಗ್ತಾವ ಆಗಲ್ಲ ಅಂತಲ್ಲ, ನನ್ನನ್ನು ಸೇರಿಸ್ಪಡಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಆ ಮಿಸ್ಟೇಕ್ ನ ಒಪ್ಕೊಳ್ಳೋದ್ರಿಂದ ಅವನಿಗೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ, ಮೆಂಟಲಿ ರಿಲೀಫ್ ಆಗ್ಬಿಡ್ತಾನೆ ಮನುಷ್ಯ.
3: ಹೌದು, ನಾನು ಗುರುವಾರ ಬಂದಾಗ ಕಾಯ್ತಾ ಗುರು, ಅದು ಇವತ್ತು ಫೋನ್ ಕಾರ್ಯಕ್ರಮ ಅಂತ ಗೊತ್ತಾಯ್ತು, ಅದ್ರಲ್ಲಿ ನಿಮ್ ಜೊತೆ ಮಾತಾಡಕ್ ಒಂದು ಅವಕಾಶ ಸಿಕ್ತು ಗುರುಗಳೇ, ಇನ್ನೂ ಖುಷಿ ಜಾಸ್ತಿ ಆಗಿ ಇವತ್ತು ಸರಿ ಹೇಳಬೇಕಂತ.
0: ಎರಡು ಸರಿ ಅಂತೀರ ಹಾಗಾದ್ರೆ?
3: ಖಂಡಿತ ಗುರುಗಳೇ.
0: ನೋಡೋಣ ಅಂತ ಮುಂದೆ ಕೇಳಿದ್ರೆ ಏನ್ ಹೇಳ್ತಾರೆ. ಧನ್ಯವಾದ ಚಂದ್ರಶಿವಕುಮಾರ್ ಅವರು. ನಮಸ್ಕಾರ. ಓಕೆ, ಎಲ್ಲ ಬಾರಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದಾರೆ, ಇದೇ ಉತ್ತರ ಇದೇ ಉತ್ತರ ಇದೇ ಉತ್ತರ ಅಂತ. ರೋಟರಿ ವಿಜಯ್ ಕುಮಾರ್ ನೂರು ಕಿನ್ನೂ ಹೇಳ್ಬಿಟ್ರಲ್ಲ, ನೋಡೋಣ ಕರ್ನಾಟಕ ಸ್ಟೇಟ್ ಲಾಟ್ರಿ ಅಂತ. ಹಲೋ ನಮಸ್ಕಾರ. ಯಾರು? ಅರೆ ಅದ್ರೆ ಒಬ್ರು ಒಂದೇ ಅವಕಾಶ ಅಲ್ರಿ.
1: ಏನ್ರಿ?
0: ಒಬ್ರು ಒಂದೇ ಅವಕಾಶ.
1: ಆಯ್ತು ಸರ್.
0: ಹಾ ನಮಸ್ಕಾರ, ತಪ್ಪು ತಿಳ್ಕೊಬೇಡಿ. ಓಕೆ, ಏನಾಗುತ್ತೆ ಅಂದ್ರೆ ಬೇರೆ ಕೇಳುಗರು ಅವ್ರ ಪಾಪ ಒದ್ದಾಡ್ತಿರ್ತಾರೆ, ಅಷ್ಟು ಮಧ್ಯೆ ನಿಮ್ಗೆಲ್ಲ ಬಂದು ಇಲ್ಲಿ ಲಾಕ್ ಆಗ್ಬಿಡುತ್ತೆ, ಸೊ ಹಾಗಾಗಿ ಮಿಸ್ಟೇಕ್ ಮಾಡ್ಕೋಬೇಡಿ. ಎಸ್ ಹಲೋ.
4: ಹಲೋ ನಮಸ್ತೆ.
0: ನಮಸ್ಕಾರ. ಕೇಳಿಸ್ತು ಕೆಎಸ್ಎಫ್ಬಿ ರೂಪಾ ದೇವಿ ಅವರು. ನೀವ್ ಹೇಗಿದ್ದೀರಿ? ಉತ್ತರ ಗೊತ್ತಾಯ್ತಾ?
4: ಗೊತ್ತಾಯ್ತು.
0: ಒಳ್ಳೇದಾಯ್ತು ಅಂತೀರಾ? ಅದಕ್ಕೆ ಹೇಳೋದು

0: ಅದದ್ದೆಲ್ಲ ಒಳಿತಾಯ ಆಯ್ತು ಅಂತಾರಲ್ಲ. ಹೇಳಿ ರೂಪಾಜಿ ಉತ್ತರ. ಎರಡನೇದಕ್ಕೆ ಅಲ್ಲ, ಯೋಚನೆ ಮಾಡಿ ಉತ್ತರ ಕೊಡ್ತಾ ಇದೀರ ಅಥವಾ ಹೇಗೆ? ಕಾನ್ಫಿಡೆಂಟ್ ಇದೆಯಾ ನಿಮ್ಮ ಉತ್ತರದಲ್ಲಿ? ಅಲ್ಲ, ಇನ್ನೊಂದ್ಸಲ ಯೋಚನೆ ಮಾಡ್ಬೇಕಾಗಿತ್ತೇನಪ್ಪ.
1: ಇಲ್ಲ ಇಲ್ಲ,
0: ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಾ? ಅಲ್ಲ, ಇನ್ನೊಂದ್ಸಲ ಯೋಚನೆ ಮಾಡಿ ರೂಪಾಜಿ.
1: ಇಲ್ಲ ಇಲ್ಲ ದುರ್ಗಳ,
0: ಆಯ್ತಪ್ಪ, ನೋಡೋಣ. ನಿಮ್ಮ ಒಂದು ಕಾನ್ಫಿಡೆಂಟ್ ಯಶಸ್ವಿ ಆಗ್ಲಿ ಅಂತ ನಾನು ಶುಭ ಕೋರ್ತೀನಿ. ಮುಂದಿನ ಕರೆ ಹೋಗೋಣ ಅಲ್ವಾ? ಧನ್ಯವಾದ, ಧನ್ಯವಾದ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರಲ್ಲ ನಮ್ ಕೇಳುಗರು, ಅದೇ ಉತ್ತರ ಅದೇ ಉತ್ತರ ಅಂತ. ಅಯ್ಯೋ ಅಬ್ಬಾ, ಇದು ಇರೋದು ಕತೆ. ಹಲೋ
2: ಹಲೋ, ಗುರುಗಳಿಗೆ ನಮಸ್ಕಾರ, ಹೇಗಿದ್ದೀರಾ?
0: ನಮಸ್ಕಾರ ನಮಸ್ಕಾರ, ರಾಮೇಶ್ವರ ಚಿಕ್ಕಪ್ಪ ಶಿವಮೊಗ್ಗ.
2: 100% ಕರೆಕ್ಟ್ ಸರ್.
0: 100% ಏನು ಉತ್ತರ ಕರೆಕ್ಟ್? ನಾ ಹೇಳಿದ್ ಕರೆಕ್ಟ್ ಇಲ್ಲ ಕೆಲವು ಏನಾದ್ರು ಗೊತ್ತಾ ಇಲ್ಲ. ಇನ್ನೊಂದು ರಾಮೇಶ್ವರ ಚಿಕ್ಕಪ್ಪ ಅವರೇ, ಕೆಲವೊಂದು ವಾಯ್ಸ್ ಗಳನ್ನ ನಾವು ಕೇಳಿರ್ತೀವಲ್ಲ, ಅವಾಗ ಏನಾಗುತ್ತೆ ಪಕ್ಕ ಐಡೆಂಟಿಫೈ ಮಾಡ್ತೀವಿ. ಇನ್ನು ಕೆಲವೊಂದು ವಾಯ್ಸ್ ಗಳು ನಾವು ಕೇಳಿರಲ್ಲ. ಹಾಗಾಗಿ ಸಹಜ. ಹೇಳಿ ರಾಮೇಶ್ವರ ಚಿಕ್ಕಪ್ಪ ಅವರೇ ಉತ್ತರ.
2: ಸರ್, ನಾನು ಮೊದಲನೇ ಉತ್ತರಕ್ಕೆ ನಾನು ಕಾರವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಮ್ಮ ರಾಜ್ಯದಲ್ಲೇ ನಂಬರ್ ಒನ್ ಕಾರ ಅಂದ್ರೆ ಮ್ಯಾಮ್ಟಿ ಮೆಣಸಿನ್ಕಾಯಿ.
0: ಓ ಬಾಣ ನೋಡ್ರಿ, ಅಂಪಳ್ಳಿಗೆ ಹೋಗ್ತಾ ಇದೆ ಈಗ. ಯಾವ ವಾಣಪ್ಪ ಇದು, ಸರ್ಪಾಸ್ತ್ರ ಪಾಶುಪತಾಸ್ತ್ರ?
2: ಯಾಕಂದ್ರೆ ನಾವು ಮ್ಯಾಮ್ಟಿ ತಾಲೂಕಿನವ್ರೆ ಅಲ್ಲ ಸರ್.
0: ಎಲ್ಲ ಅಂತಮಂದಿರಲ್ಲ
2: ಅಲ್ಲ, ಅಂತಮ್ಗಳಿದ್ದಂಗೆ ಕೂಟಿರ್ ಓ ಅನ್ನ ಅಂತ ಅಷ್ಟು ಹತ್ರದಲ್ಲಿದ್ದೇವೆ.
0: ಆಮೇಲೆ ಎರಡನೇದಕ್ಕೆ
2: ಸರಿ ಸರ್,
0: ನೋಡ್ರಿ ಯೋಚನೆ ಮಾಡಿ ಉತ್ತರ ಕೊಡಿ.
2: ಇಲ್ಲ ಸರ್, ಸರಿ ಸರ್.
0: ಏಕೆಂದ್ರೆ ನೀವೆಲ್ಲ ಯಾರು ಫೇಲ್ ಆಗ್ಬಾರ್ದು ನಮ್ ಕೇಳುಗರು.
2: ಹೌದು ಸರ್, ಫೇಲ್ ಆಗ್ಬಾರ್ದು.
0: ಎಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು, ಎಲ್ಲರೂ ವೆರಿ ಗುಡ್ ಅನ್ಸ್ಕೋಬೇಕಲ್ವಾ?
2: ಹೌದು ಸರ್, ವೆರಿ ಗುಡ್ ಅಂತ ಅನ್ಸ್ಕೊಂಡ್ಬೇಕು ಇವತ್ತು ಸರ್, ಅನ್ಸ್ಕೊಂತೀವಿ ಸರ್.
0: ಯೋಚನೆ ಮಾಡಿ ಇನ್ನೊಂದ್ಸಲ ಯೋಚನೆ ಮಾಡಿ.
2: ಇಲ್ಲ ಸರ್, ಯೋಚನೆ ಮಾಡಂತ ಅವಶ್ಯಕತೆನೇ ಇಲ್ಲ ಸರ್.
0: ಕನ್ಫರ್ಮ್
2: ಕನ್ಫರ್ಮ್. ಆದ್ರೆ ಇವತ್ತಿನ ಹಾಡು ಮಾತಾಡೋ ಕಾರ್ಯಕ್ರಮ ವಿಶೇಷವಾಗಿದೆ, ನಮಗೆ ತುಂಬಾ ಖುಷಿ ಆಯ್ತು. ಬರೀ ನಿಮ್ಮ ಧ್ವನಿ ಮಾತ್ರಕ್ಕೆ, ಬರೀ ಸಂದೇಶದಲ್ಲಿ ಮಾತ್ರ ನಿಮ್ಮ ಇದನ್ನ ಕೇಳ್ತಾ ಇದ್ದೆ ಉತ್ತರ. ಆದ್ರೆ ಇವತ್ತು ನೇರವಾಗಿ ಫೋನ್ ಮೂಲಕ ನಮ್ಮ ನಿಮ್ಮ ಮಾತಿನ ಮೂಲಕ.
0: ಏ ಕರ್ನಾಟಕ ಸ್ಟೇಟ್ ಲಾಟ್ರಿನಾ? ಆಯ್ತಪ್ಪ, ಒಳ್ಳೇದಾಗಿದೆ,
2: ಧನ್ಯವಾದಗಳು.
0: ನೋಡೋಣ ಮುಂದಿನ ಕಾಲದ ಯಾರು ಅಂತ ಹೇಳಿ. ಓಕೆ, ನಮಸ್ಕಾರ. ಎಲ್ಲ ಭಾರಿ ಕಾನ್ಫಿಡೆಂಟ್ ಉತ್ತರ ಕೊಡ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ರಪ್ಪ ಅಂದ್ರೆ, ಏ ಇಲ್ಲ ಯೋಚನೆ ಇಲ್ಲ, ನೂರಕ್ಕೆ ನೂರು, ನೂರಕ್ಕೆ ಇನ್ನೂರು ಅಂತಾರಪ್ಪ. ಹಲೋ
3: ನಮಸ್ಕಾರ ಸರ್, ಮುರಳಿ ಶಿವಮೊಗ್ಗ.
0: ಮುರಳಿದಾರೆ, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀರಾ? ತಾವು ಹೇಗಿದ್ದೀರಿ?
3: ಮೊದಲನೇ ಒಗ್ಗಟ್ಟಿಗೆ ಮೆಣಸಿನಕಾಯಿ, ಎರಡನೇ ಒಗ್ಗಟ್ಟಿಗೆ ಗಡಿಯಾರ.
0: ಮೊದಲನೇ ಒಗ್ಗಟ್ಟಿಗೆ ಏನಂದ್ರೆ
3: ಮೆಣಸಿನಕಾಯಿ,
0: ಎರಡನೇದು
3: ಗಡಿಯಾರ.
0: ಯೋಚನೆ ಮಾಡ್ರಪ್ಪ.
3: ಯೋಚನೆ ಪ್ರಕಾರ ಗಡಿಯಾರ.
0: ಅಲ್ಲ, ಒಂದ್ಸಲ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ರೆ ಚೆನ್ನಾಗಿರೋದು. ಈಗ ಉತ್ತರ
3: ಕೊಟ್ಬಿಟ್ಟಿದ್ದೀರಾ?
0: ನೋಡೋಣ, ಯಾರ್ಯಾರು ಪಾಸು, ಯಾರ್ಯಾರು ಫೇಲು, ಯಾರ್ಯಾರು ಗುಡ್, ಯಾರ್ಯಾರು ವೆರಿ ಗುಡ್.
3: ಹೆಂಗ್ ಗೊತ್ತಾ ಸರ್? ಮಾತಿನಲ್ಲಿ ಉತ್ತರ ಕೊಡ್ಬೇಕಾದ್ರೆ ಮೌನವಾಗಿ ಉತ್ತರ ಕೊಡ್ಬೇಕು. ಚಂದ ಧನ್ಯವಾದಗಳು,
0: ಬಾರಿ ದೊಡ್ಡ ದೊಡ್ಡ ಮಾತು ಹೇಳಿದ್ರಿ. ನಮಸ್ಕಾರ, ಒಳ್ಳೇದಾಗ್ಲಿ. ಮುರಳೀಧರ್ ರಾಯರು ಶಿವಮೊಗ್ಗದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ನೋಡೋಣ ಅವ್ರ ಉತ್ತರ ಸರಿನೋ ತಪ್ಪು ಅಂತ ಹೇಳಿ. ಹಲೋ
4: ಹಲೋ,
0: ನಮಸ್ಕಾರ.
4: ನಮಸ್ಕಾರ ಸರ್, ಶಿವಮೊಗ್ಗದಿಂದ ಪಲ್ಲವಿ ಅಂತ.
0: ಪಲ್ಲವಿ ಅವರು ಶಿವಮೊಗ್ಗದಿಂದ, ಹೇಳಿ ಪಲ್ಲವಿ ಅವರ. ಎಲ್ಲರೂ ಹೇಳಿದಾರೆ ಅದೇ ಉತ್ತರ ನಂದು ಅಂದ್ರೆ, ಇವರು ಗಡಿಯಾರ ಅಂದ್ರು, ಒಬ್ರು ಅಲ್ಲಮ್ಮ, ಎಲ್ಲರೂ ಹೇಳಿದಾರಲ್ಲ ಅದೇ ಅದ್ ಬಿಟ್ರೆ ಹೆಂಗಮ್ಮ?
4: ಮೆಣಸಿನಕಾಯಿ
0: ಈಗ ಈಗ

0: ಈಗ ಯಾರು ಉತ್ತರ ಕೊಟ್ರು ಅಂತ ಹೇಳಿ ಆ ಉತ್ತರ ಫಾಲೋ ಅಪ್ ಮಾಡಬಾರ್ದು.
1: ಇಲ್ಲ ಇಲ್ಲ ಸರ್, ನನಗೆ ಅದೇ ಹೇಳಿದ್ನಲ್ಲ ನಾನು ಹಂಗಿ ಅಂತೇಳಿ, ಅದೇ ಅದಕ್ಕೂ ಒಂದು ಹೇಳಿದ್ನಲ್ಲ ಸರ್ ಒಗತಿತ್ತಲ್ಲ.
0: ಮೊದಲನೇದಕ್ಕೆ ಉತ್ತರ ಏನು ಏನು ಒಟ್ಟು ಹೇಳಿದ್ರೆ ಹೇಳಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತದ. ಒಟ್ಟು ಹೇಳಿ,
1: ಮೆಣಸಿನ್ಕಾಯಿ, ಆಮೇಲೆ ಇದು ಹಂಗಿ ಅಂತ.
0: ಕನ್ಫರ್ಮಾ?
1: ಕೈ ಉಂಟು ಕಾಲಿಲ್ಲ ಕಿಡ ಹರಿದ ಮುಂಡ, ಮೈಯೊಳಗೆ ನೂರಾರು ಗಾಯವನ್ನೇ ಕಂಡ, ಒಯ್ಯ ಒಯ್ಯನೆ ಬಂದು ಮಿಡಲೇರಿಕೊಂಡ ರಾಯ ರಾಯ.
0: ಅಲ್ಲ ಅದು ನಿಮ್ಮ ಓಟ್ ಆಯ್ತು, ನನ್ನ ಓಟ್ ಬೇರೆ ಅಲ್ಲ.
1: ಅದೇ ಉತ್ತರ ಅಂಗಿನೇ ಅದು.
0: ಅದೇನಾ? ಅದೇನಾ? ನೂರಕ್ಕೆ ನೂರು. ಓಕೆ, ನಿಮ್ಮ ಕೊಟ್ಟ ಉತ್ತರ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀನಿ ಪಲ್ಲವಿ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಎಲ್ಲ ನೂರಕ್ಕೆ ನೂರು, ನೂರಕ್ಕೆ ನೂರು, ಏನು ಅನುಮಾನವೇ ಇಲ್ಲ, ಅಷ್ಟು ಕಾನ್ಫಿಡೆಂಟ್ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಕೇಳುಗರು. ಎಸ್
2: ನಮಸ್ತೆ ಗುರುಗಳೇ.
0: ನಮಸ್ಕಾರ.
2: ಶೇಷಾಚಲ ಹಾರನಹಳ್ಳಿ.
0: ಶೇಷಾಚಲ ಜಿ ಹಾರನಹಳ್ಳಿ, ಹೇಗಿದ್ರ ಸರ್?
2: ಗುರುವಾರ ಸರ್ ಮಾತಾಡೋದು ಖುಷಿ ಸರ್. ಇವತ್ತು ಮತ್ತೆ ನಿಮಗೆ ಸಿಕ್ಬಿಟ್ಟು ಮಾತು. ಇವತ್ತು ಬರೀ ನಾವು ಮಾತಾಡ್ತೇವೆ, ನಮ್ಮದ್ ನಿಮ್ಗೆ ಕೇಳ್ತಾ ಇದ್ರಿ ಇವತ್ತು.
0: ಅದೇ ಇವ್ರು ಯಾರು ಗೊತ್ತಾ, ಆ ರೂಪಾ ಅವರು ಕೇಸ್ ಆರ್ ಪಿ ಸಿ ಪೊಲೀಸ್ ಕ್ವಾರ್ಟರ್ಸ್ ಇಂದ ಇವತ್ತು ವಾಟ್ಸ್ಆಪ್ ಇಲ್ದೇ ಒಳ್ಳೇದಾಯ್ತು ಬಿಟ್ರ. ಖುಷಿ ಆಯ್ತು ಸದ್ಯ, ಖುಷಿ ಆಯ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಖುಷಿ ಅಷ್ಟೇ. ಒಳ್ಳೇದಾಗಲಿ. ಉತ್ತರ ಶೇಷಾಚಲ ಅವ್ರೆ, ಉತ್ತರ
2: ಅದೇ ಸರ್ ಮೆಣಸಿನ್ಕಾಯಿ ಮತ್ತೆ ಶರ್ಟ್ ಸರ್ ಅಂಗಿ
0: ಎಲ್ಲ ಹೇಳಿದ್ದೆ ಹೇಳ್ಬೇಡ್ರಪ್ಪ.
2: ಇಲ್ಲ ಸರ್, ನಾನು ಅವಶ್ಯ
0: ಏನ್ ಗೊತ್ತಾ, ಮಕ್ಕಿಕ ಮಕ್ಕಿ ಅಂತ ಆಗ್ಬಾರ್ದು ಯಾವಾಗ್ಲೂ.
2: ಇಲ್ಲ ಇಲ್ಲ ಸರ್, ಮಕ್ಕಿಕ ಮಕ್ಕಿ ಅಲ್ಲ. ಅದೇ ಕನ್ಫರ್ಮ್ ಸರ್, ಅದೇ.
0: ಈಗ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಈಗ ಕ್ವಶನ್ ಪೇಪರ್ ಕೊಟ್ಟಾಗ ಎರಡನೇದು ಉತ್ತರ ಏನೋ, ಏ ಮೂರನೇದು ಉತ್ತರ ಏನೋ ಹೇಳ್ತೀವಿ. ಕ್ವಶನ್ ಪೇಪರ್ ಅಲ್ಲ, ಕ್ವಶನ್ ಪೇಪರ್ ಏನಾಯ್ತು ಗೊತ್ತಾ, ನಿಮಗೆ ಕೊಟ್ಟಿರೋ ಕ್ವಶನ್ ಪೇಪರೇ ಬೇರೆ, ನನಗೆ ಕೊಟ್ಟಿರೋ ಅಂದ್ರೆ ಬೇರೆ. ಅಂದ್ರೆ ಅದೇ ಸಂಬಂಧಪಟ್ಟಿದ್ದೇನೆ, ಈ ಸೀರಿಯಲ್ ನಂಬರ್ಗಳು ಚೇಂಜ್ ಆಗಿರ್ತವೆ. ಸೊ ಹಂಗಾಗಿ ನೋಡಿ ಯೋಚನೆ ಮಾಡಿ.
2: ಕನ್ಫರ್ಮ್ ಸರ್, ಕನ್ಫರ್ಮ್.
0: ಯೋಚನೆ ಬೇಡ ಅಂತೀರಾ?
2: ಇಲ್ಲ ಇಲ್ಲ ಸರ್, ಯೋಚನೆ ಮಾಡೋದೇ ಬೇಡ.
0: ಅನುಮಾನ ರಹಿತ
2: ನಾನು ರಹಿತ ಸರ್. ನೀವು ಉತ್ತರ ಕೊಟ್ಟು ಸಾಕೀಗ, ನೀವು ಉತ್ತರ ಬಿಟ್ಟು ಸಾಕು.
0: ಆಯ್ತಪ್ಪ, ನಿಮ್ಮ ಭರವಸೆ ಈಡೇರಲಿ ಅಂತ ನಾನು ಶುಭ ಹಾರೈಸ್ತೀನಿ.
2: ಥ್ಯಾಂಕ್ ಯು ಸರ್.
0: ನಮಸ್ಕಾರ, ನಮಸ್ಕಾರ. ಎಷ್ಟು ಭರವಸೆಯಿಂದ ನಮ್ಮ ಕೇಳುಗರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದೇ ಕನ್ಫರ್ಮ್, ಇದೇ ಕನ್ಫರ್ಮ್ ಅಂತ ನೋಡೋಣ ಮುಂದಿನ ಕಾಲರ್ ಯಾರು ಅಂತ. ಹಲೋ,
1: ಹಲೋ,
0: ಯಾರು? ಎನ್ ಆರ್ ಪುರದಿಂದ
1: ರತ್ನಾವತಿ ಅಂತ.
0: ರತ್ನಾವತಿ, ನಿಮ್ದು ನೀವು ಸಂದೇಶ ಹಾಕ್ತಾ ಇರ್ತೀರಾ? ಆ ಕಡೆ ಸ್ವಲ್ಪ ಸಮಸ್ಯೆ ಅಲ್ವಾ? ಎನ್ ಆರ್ ಪುರ ಕೊಪ್ಪ ಶೃಂಗೇರಿಲೆಲ್ಲ ಸ್ವಲ್ಪ ಆಗಾಗ್ಗೆ ಸ್ವಲ್ಪ ಇಂಟೀರಿಯರ್. ಹೇಳಿ ರತ್ನಾವತಿ ಅವರ, ಈಗ ಉತ್ತರ
1: ಹಸಿರು ಅಂದ್ರೆ ಜೀರಿಗೆ ಮೆಣಸಿನಕಾಯಿ, ಇನ್ನೊಂದು ಮೊಟ್ಟೆ ಅನ್ಸುತ್ತೆ. ಮೊಟ್ಟೆ
0: ಮೊಟ್ಟೆ ಅಂತಾನ? ಯೋಚನೆ ಮಾಡ್ಬೇಕಾಯ್ತು ಸರಿಯಾಗಿ.
1: ಏನೋ ನನ್ ಮನ್ಸಲ್ಲ ಬಂದ.
0: ಆಯ್ತು,
1: ನಮಸ್ಕಾರ.
0: ನಮಸ್ಕಾರ. ಆಯ್ತು, ಒಳ್ಳೇದಾಗ್ಲಿ. ರೈಟ್, ಅದೇನೋ ಮಳೆ ಅಂತಿದ್ರು. ನಮಸ್ಕಾರ ಅಂದ್ಮೇಲೆ ತಿರ್ಗಾ ಮಳೆ ಅಂದ್ರೆ ನಾನು ಹಿಂಗೆ ಅಲೋ ಮಾಡ್ಲಿ ಅದನ್ನ. ಓಕೆ, ನೋಡೋಣ ಮುಂದಿನ ಕಾಲರ್ ಯಾರು ಅಂತ. ಹಲೋ, ನಮಸ್ಕಾರ. ಬಹುಶಃ ಸತೀಶ್ ಅವ್ರು ಇರ್ಬೋದು ಅಂತ.
3: ಬಹುಶಃ
0: ಎಷ್ಟು ಸಮಯ ಆಯ್ತ್ರಿ ಫೋನ್ ಮಾಡ್ದಲೆ ಅಲ್ಲ ಸೇರಿಗೆ ಸವ ಸೇರು. ಹೇಗಿದ್ದೀರಾ ರಾಜಶೇಖರ್?
3: ಮೆಣಸಿನಕಾಯಿಗೂ ಬಟ್ಟೆಗೂ ಎರಡು ಸರಿ ಅನ್ಕೊಂಡಿದ್ದೀನಿ, ಆದ್ರೆ ಗುರುಗಳ ಮುಂದೆ ನಾವೆಲ್ಲ ನಾನು 50% ಹೇಳ್ತಾ ಇದ್ದೀನಿ.
0: ಅಲ್ಲ ಎಲ್ಲ 100% 200% ಹೇಳ್ತಾ ಇದ್ರೆ ನೀವು ಬರೀ 50 ಬಂದ್ಬಿಟ್ರಲ್ಲ ಯಾಕೆ?
3: ಹಂಗಲ್ಲಪ್ಪ,
0: ಉತ್ತರ ಹೇಳಕ್ಕಿರತ್ತೀಗ.

0: ಪ್ರಶ್ನೆ ಗುರು ಕೇಳಿದಾರಲ್ಲ, ಶಿಷ್ಯನ ಉತ್ತರ ಹೇಳ್ಬೇಕಾರೆ
1: ಅದೇ ಆಮೇಲೆ ಗುರುಗಳು ಮಾರ್ಕ್ ಹಾಕ್ಬೇಕಾದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ
0: ಅಂತ ಕೆಟ್ಟ ಗುರು ಅಲ್ಲ ಬಿಡ್ರಿ ನಾನು. ಓಕೆ ಒಳ್ಳೇದಾಗ್ಲಿ, ನೋಡೋಣ ಅಂತ ಉತ್ತರ ಏನು ಅಂತ. ಓಕೆ ರೈಟ್, ಎಲ್ಲ ಪರವಾಗಿಲ್ಲ. ರಾಜಶೇಖರ್ ಇಟ್ಟ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ರೆ ಅಂತ ಅವರು ಸ್ವಲ್ಪ ಯೋಚನೆ ಮಾಡಿದ್ರು. ನೋಡೋಣ ಮುಂದಿನ. ಹಲೋ ಹಲೋ
2: ಹಲೋ,
0: ನಮಸ್ಕಾರ ನಮಸ್ಕಾರ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆ ಗ್ರಾಮ ಬೇರ್ಕೊಡ್ಗೆಯಿಂದ. ನಾಗಶ್ರೀ ಹೇಗಿದ್ಯಾ? ಅಲ್ಲೆಲ್ಲ ಮಳೆ ಇದೆಯಾ ನಾಗಶ್ರೀ? ನಾಗಶ್ರೀ ಓಕೆ, ಅಮ್ಮ ಇದ್ರೆ ಕೊಡಮ್ಮ ನಾಗಶ್ರೀ. ಏನಮ್ಮ ಸರಿಯ ಸ್ಪಷ್ಟ ಆಗ್ತಾ ಇಲ್ಲ ನಾಗಶ್ರೀ. ಅಮ್ಮನಿ ಕೊಡಮ್ಮ, ಸ್ವಲ್ಪ ರೇಡಿಯೋ ಸ್ವಲ್ಪ ದೂರ ಇಡಿ. ಯಾರು? ನಮಸ್ಕಾರ ಗಣಪತಿ ಅವ್ರೆ, ಹೇಗಿದ್ದೀರಿ? ಹಾ ಜಯಂತಿ ಅವ್ರು ಹೇಳಿ. ಜಯಂತಿ ಅವ್ರೆ, ಪ್ಯಾಂಟ್ ಶರ್ಟ್ ಎರಡನೇದಕ್ಕೆ ಅಲ್ಲ, ನನಗೆ ತಲೆ ಇದೆ, ನುಡು ಇಲ್ಲ, ಕೈಗಳಿದೆ, ಬೆರಳುಗಳಿಲ್ಲ, ಹಾಗಾದ್ರೆ ನಾನು ಯಾರು? ಪ್ಯಾಂಟ್ ಶರ್ಟ್ ಬರುತ್ತಾ? ಹಾ ಹಾ ಹಾ, ನೋಡೋಣಂತೆ. ಹಾ ಉತ್ತರ, ನಿನ್ನ ಉತ್ತರ ಸರಿ ಇದ್ರೆ ಲಾಸ್ಟಿಗೆ ನೋಡೋಣ. ಹಾ ಓಕೆ, ಕರೆ ಮಾಡಿದ್ಯಲ್ಲ, ಧನ್ಯವಾದ ನಾಗಶ್ರೀ. ಏನಂತೆ ಕೇಳಿಸ್ತಾ ಇಲ್ಲ, ಯಾಕೆಂದ್ರೆ ಅದು ಏನಾಗುತ್ತೆ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಅಲ್ಲಿ. ಓಕೆ ಓಕೆ ಆಯ್ತು, ಒಳ್ಳೇದಾಗ್ಲಿ. ನೋಡೋಣ ಉತ್ತರ ಸರಿಯಾಗಿದೆ ಇಲ್ಲ ಅಂತ. ರೈಟ್, ನಾಗಶ್ರೀ ಜಯಂತಿ ಗಣಪತಿಗೆ ಸ್ವಲ್ಪ ಮಾತಿನ ಸಮಸ್ಯೆ ಇದೆ, ಹಾಗಾಗಿ ಆಕೆ ನಮ್ಮ ನಿರಂತರ ಆಕಾಶವಾಣಿ ಭದ್ರಾವತಿಯ ಕೇಳುಗರು ಪುಟ್ಟಿ, ಹಾಗಾಗಿ ನನ್ನ ವಿಶೇಷ ಅಭಿಮಾನ. ಆಕೆಗೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಾಳೆ. ಪಾಪ ಸ್ವಲ್ಪ ಮಾತಿನ ಸಮಸ್ಯೆ ಅಂದರೆ ವಿಕಲಚೇತನ ಅಂತ ಏನು ಹೇಳ್ತಾರಲ್ಲ, ಹಾಗಾಗಿ ಅವ್ರ ಬಗ್ಗೆ ಎಲ್ಲ ನಮಗೆ ಸ್ವಲ್ಪ ವಿಶೇಷವಾದಂತಹ ಒಂದು ಗೌರವ ಕೂಡ ಇದೆ. ನಾಗಶ್ರೀ ಆಮೇಲೆ ಗಣಪತಿಯವರು ಕೂಡ ಅಷ್ಟೇ, ಅವ್ರ ತಂದೆ ಜಯಂತಿ ಅಂದರೆ ಅವ್ರ ತಾಯಿ, ಒಟ್ಟು ಮೂರು ಸೇರಿಸಿ ಹೆಣ್ಣುಮಗಳು ನಾಗಶ್ರೀ ಜಯಂತಿ ಗಣಪತಿ ಅಂತೇಳಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳು ಸಂದೇಶವನ್ನು ಕಳಿಸ್ತಾ ಇರ್ತಾರೆ. ಇವತ್ತು ಫೋನಲ್ಲಿ ಪಾಪ ಆ ಪುಟ್ಟಿ ಮಾತಾಡಿದೆ. ಓಕೆ ಮುಂದಿನ ಕರೆ ನೋಡೋಣಂತೆ. ಹಲೋ, ಈ ಸ್ವಲ್ಪ ಮಳೆಗಾಲ ಆದ್ದರಿಂದ ಮಳೆ ಗಾಳಿ ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ನೆಟ್ವರ್ಕ್ ಇಶ್ಯೂಸ್ಗಳಾಗಿ ವ್ಯತ್ಯಾಸಗಳಾಗ್ಬಿಡ್ತವೆ. ಹಲೋ
3: ಹಲೋ,
0: ನಮಸ್ಕಾರ.
3: ನಮಸ್ತೆ ಸರ್.
0: ಯಾರು, ಏನು, ಎಲ್ಲಿಂದ?
3: ಬಿಂದು ವಿಜಯ ಕುಮಾರ್ ಸರ್.
0: ನೀವು ಹೇಳಿದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ?
3: ಇಲ್ಲ ನಿಮಗೆ ಗೊತ್ತು, ಆಕಾಶವಾಣಿಗೆ ನಾನು ಫೋನ್ ಮಾಡ್ತೀನಿ ನಿರಂತರ, ಆಮೇಲೆ ಸಂದೇಶ ಕಳಿಸ್ತಾ ಇರ್ತೀನಿ.
0: ಈಗ ಅವಾಗಲೇ ಶಿವ ಮಾತಾಡಿದ್ದಾಯ್ತು, ಈಗ ಶಕ್ತಿ ಮಾತಾಡ್ತಾ ಇದೆ. ಶಿವಶಕ್ತಿ
3: ಒಂದೇದು ಮೆಣಸಿನ್ಕಾಯಿ ಸರ್, ಅದೇ ಕೈ ಇದೆ ಅದು ಹಂಗಿ ಹಂಗಿ.
0: ಅವ್ರು ನಿಮ್ ಮನೆಯವರು ಅದೇ ಉತ್ತರ ಹೇಳು, ನೀವು ಅದೇ ಉತ್ತರ ಹೇಳ್ತಾ ಇದ್ದೀರಲ್ಲ.
3: ಅವರು ನನ್ ಜೊತೆಗೆ ಇಲ್ಲಲ್ಲ, ಅವ್ರೆಲ್ಲ ಹೊರಗಡೆ ಇದಾರೆ.
0: ಅಲ್ಲ ಅವ್ರು ಹೇಳಿರ್ತಾರನ್ನ ಫೋನ್ ಮಾಡಿ ನೋಡು, ಹಿಂಗೆ ಇದೇ ಉತ್ತರ ಕೊಡು, ನಾನು ಹಿಂಗೆ ಕೊಟ್ಟಿದ್ದೀನಿ ಅಂತ.
3: ಇಲ್ಲ ಇಲ್ಲ, ಆ ರೀತಿ ಎಲ್ಲ ಫೋನ್ ಗೀನ್ ಮಾಡ್ಕೊಳಲ್ಲ ನಾವು.
0: ಯಾಕೆಂದ್ರೆ
3: ಇಲ್ಲ ಸರ್, ನೀವು
0: ಯಾಕೆ ಗೊತ್ತಾ, ಈ ಉಮಾ ಮಹೇಶ್ವರರು ಶಿವಶಕ್ತಿ ಇದಾರಲ್ಲ, ಇವರಲ್ಲಿ ಭಾರಿ ಸಾಮರಸ್ಯ ಇರುತ್ತೆ, ಭಾರಿ ಒದ್ದಾಡಿಕೆ ಇರುತ್ತೆ.
3: ನೋಡಿದ್ರೆ ಹಿಂದಿ ಆಕ್ಟರ್ ಅಂಬರೀಶ್ ಪುರಿ ನೋಡಿದಂಗಾಗುತ್ತೆ.
0: ಕಳನಾಯಕರಿಗೆ ಹೋಲಿಸ್ತಾ
3: ಇದ್ದೀರಾ?
0: ಈಗ ಏನ್ ಗೊತ್ತಾ ಬಿಂದು ವಿಜಯಕುಮಾರ್ ಅವರೇ, ಖಳನಾಯಕರು ಸಿನಿಮಾದಲ್ಲಷ್ಟೇ ಖಳನಾಯಕರು, ವಾಸ್ತವವಾಗಿ ಅವರ ಹೃದಯವಂತಿಕೆ ಎಷ್ಟಿರುತ್ತೆ ಅಂದ್ರೆ, ನೀವು ಹೇಳಿದ್ರಲ್ಲ ಅಮರೀಶ್ಪುರಿ ಹಿಂದಿ ಆಗ್ಲಿ, ನಮ್ಮ ಕನ್ನಡದಲ್ಲಿ ವಜ್ರಮುನಿ ಆಗ್ಲಿ, ತೂಗುದೀಪ ಶ್ರೀನಿವಾಸ ಆಗ್ಲಿ, ಶಕ್ತಿ ಪ್ರಸಾದ್ ಆಗ್ಲಿ, ಸುಧೀರ್ ಆಗ್ಲಿ,

0: ಅವರು
1: ಸಿನಿಮಾಗೆ ಪೇಮೆಂಟ್,
0: ಸಿನಿಮಾದಲ್ಲಷ್ಟೇ ಖಳನಾಯಕರು, ಆದ್ರೆ ಸಾಮಾಜಿಕವಾಗಿ ಬಂದಾಗ ಅವ್ರು ಎಷ್ಟು ಹೃದಯವಂತಿಕೆ ಇರುತ್ತೆ ಗೊತ್ತೇನ್ರಿ. ನಾವು ನೋಡಿ
1: ಎಲ್ಲದಕ್ಕಿಂತ ನಿಮ್ ನಗುನ ಅಂಬರೀಷ್ ಪುರಿ ಹೋಲಿಸ್ತೀನಿ, ನೀವು ನಗ್ತಿರಲ್ಲ ಆ ಶೈಲಿ ಅಂಬರೀಷ್ ಪುರಿ ನಗ್ಕಂಡಾಗತ್ತೆ.
0: ಈಗ ನಗಬೇಕೋ ಬ್ಯಾಡ ಅಂತ ಗೊತ್ತಾಗ್ತಾ ಇಲ್ಲ.
1: ನಗದೇ ಖುಷಿ ನಮ್ಗೆ, ನೀವು ನಗದ್ ನೋಡಿ ನಾವ್ ಇಲ್ಲಿ ನಗ್ತಿರ್ತೀವಿ. ಎಷ್ಟು ನಾವ್ ಟೆನ್ಷನ್ ಅಲ್ಲಿ ಇರ್ತೀವಿ, ಬೆಳಗ್ಗೆ ಅದು ರೊಟ್ಟಿ ಪಲ್ಯ ಚಪಾತಿ ಅಂತ ಅದ್ರೊಳಗೆ ಇರ್ತೀವಿ, ಮಕ್ಳು ಕಳ್ಸೋದು ಗಂಡು ಊಟ ಅದು ಇದು ಅಂತ. ನಿಮ್ಮನ್ ನೋಡಿ ನಾವ್ ಖುಷಿ ಪಡ್ತೀವಿ.
0: ಒಳ್ಳೆ ಬಿಡ್ರಿ, ಅದೊಂದ್ ಸಂತೋಷ ನನಗೆ. ಈಗ ನಮ್ಮನ್ ನೋಡಿ ಈಗ ದುಃಖ ತರ್ಸೋದಕ್ಕಿನ್ನ ಅಟ್ಲೀಸ್ಟ್ ನಮ್ದು ನಮ್ಮೊಂದು ಮಾತುಗಳನ್ನ ಕೇಳಿ, ನಮ್ಮ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಕೇಳಿ ಖುಷಿ ಪಡ್ತೀರಾ ಅಂದ್ರೆ,
1: ನಾನು ಎಷ್ಟು ಜನನ್ ಕೈಯಲ್ಲಿ ನಿಮ್ಮನ್ನ ನೋಡ್ಬೇಕು ಅಂತ ನಿಮ್ ವಾಯ್ಸ್ ಎಲ್ಲ ಕೇಳಿ ಕೇಳಿದ್ರ ಹತ್ರ ಫೋಟೋ ಹಾಕಿಸ್ಕೊಂಡು ನೋಡ್ದೆ ಹೇಗಿದ್ದಾರೆ ನಮ್ ಗುರುಜಿಗಳು. ನಮ್ ಗುರುಗಳನ್ನ ನೋಡ್ಬೇಕಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ,
0: ಮುಂದಿಂದು ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ
1: ಗುರುವೇ ನಮಃ. ಗುರುವೇ ನಮಃ.
0: ಆಯ್ತಮ್ಮ, ಒಳ್ಳೇದಾಗಲಿ, ನೋಡೋಣ ಉತ್ತರ ಏನು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ, ನಮಸ್ಕಾರ. ಓಕೆ, ಎಲ್ಲ ಒಟ್ಟಾರೆ ಭಾರಿ ಖುಷಿ ಖುಷಿಯಾಗಿ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ. ನೋಡೋಣ ಇದೊಂದು ಕರೆ ಕಡೆ ತಗೊಳ್ಳೋಣ, ಆಮೇಲೆ ಮುಂದಿನ ಒಟ್ಟಿಗೆ ಹೋಗೋಣಂತೆ. ಕರೆ ಕಡೆ ಅಂದ್ರೆ ಹಾಗೆ. ಓಕೆ, ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ.
2: ಕೊಪ್ಪ ಜಿಲ್ಲಾ ಕೊಪ್ಪೂರು ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ.
0: ಕೊಪ್ಪ ಜಿಲ್ಲೆ
2: ಕೊಪ್ಪನೂರು ತಾಲೂಕು ರಾಜೂರು.
0: ಕೊಪ್ಪಳ ಜಿಲ್ಲೆ ಅಲ್ವಾ?
2: ಏನಂದ್ರೆ
0: ಹೆಸರು ತಮ್ದು?
2: ಅಕ್ಕ ಮಹಾದೇವಿ.
0: ಅಕ್ಕ ಮಹಾದೇವಿ, ಅಹೋ, ಶಿವಶರಣೆ. ಕಾರ್ಯಕ್ರಮ ಎಲ್ಲ ನಮ್ಮ ಭದ್ರಾವತಿ ಅಲ್ಲಿ ತನಕ ಬರುತ್ತಾ ಚೆನ್ನಾಗಿ? ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತೀರಾ? ಹೌದಾ? ಈಗ ಹೊರಟು ಕೇಳಿಸ್ಕೊಂಡ್ರಿ ಅಂತ
2: ಕಾಣುತ್ತಲ್ವಾ?
0: ಕರೆಕ್ಟ್. ಉತ್ತರ ಹೇಳ್ತೀರಾ?
2: ಮೆಣಸಿನಕಾಯಿ.
0: ಅಲ್ಲ, ಯೋಚನೆ ಮಾಡಿ ಉತ್ತರ ಹೇಳ್ಬೇಕಾಯ್ತು. ಅಲ್ಲ, ಗ್ಯಾರಂಟಿನಾ?
2: ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಿದ್ದಾರೆ.
0: ಇಲ್ಲ, ನಾನೇನ್ ಹೇಳ್ತಾ, ನಮ್ ಕೇಳುಗರು ಮಾತ್ರ ಭಾರಿ ಬ್ರಿಲಿಯಂಟ್ ಇದಾರೆ, ಭಾರಿ ಪ್ರತಿಭೆ ಇದೆ, ಭಾರಿ ಜಾಣರು ಇದಾರೆ ನಮ್ ಕೇಳುಗರು. ಉತ್ತರ ಸರಿ ನೋಡೋಣಂತೆ. ಓಕೆ, ಧನ್ಯವಾದ, ಧನ್ಯವಾದ ಅಕ್ಕಮಹಾದೇವರೇ ಕರೆ ಮಾಡಿದಕ್ಕೆ. ನಮಸ್ಕಾರ, ನಮಸ್ಕಾರ. ಓಕೆ, ಈಗ ಉತ್ತರ ಹೇಳುವಂತ ಸಮಯ ಬಂತು, ಯಾಕೆಂದ್ರೆ ಅರ್ಧ ಗಂಟೆ ಆಗೋಯ್ತಲ್ವಾ, ಇನ್ನು ಮುಂದಿನ ಒಟ್ಟಿಗೆ ಹೋಗ್ಬೇಕಲ್ವಾ. ಓಕೆ, ನೋಡೋಣ. ಈಗ ಅವಾಗಲಿಂದ ಯಾರ್ಯಾರು ಸವಿತಾ ದೇವದವ್ರು ಮಾಡಿದ್ರು, ಆಮೇಲೆ ಕೇಶವ, ಆಮೇಲೆ ಲೀಲಾ ವಿದ್ಯಾನಗರ, ಹಂಪಣ್ಣ, ನ್ಯಾಮತಿ, ಮಂಜುಳಾ ಹರೀಶು, ರೋಟ್ರಿ ವಿಜಯಕುಮಾರು, ಶಿವಲಿಂಗಪ್ಪ ಹಿರೇಮಠ, ಮೇಘಾನಂದ ಅವರು, ಚಿತ್ರ ಶಿವಕುಮಾರು, ರೂಪಾ KSRP ಪೊಲೀಸ್ ಕ್ವಾರ್ಟರ್ಸು, ರಾಮೇಶ್ವರ ಚಿಕ್ಕಪ್ಪ, ಮುರಳೀಧರು, ಪಲ್ಲವಿ, ಶೇಷಾಚಲ ಹರನಹಳ್ಳಿ, ಎನ್ಆರ್ಪುರದಿಂದ ರತ್ನಾವತಿ ಅವರು, ರಾಜಶೇಖರ್ ಘಟ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಗ್ರಾಮ ಬೇರ್ಕೊಡಿಗೆ, ಬಿಂದು ವಿಜಯಕುಮಾರ್ ಶಿವಮೊಗ್ಗದಿಂದ, ಕೊಪ್ಪಳ ಜಿಲ್ಲೆಯಿಂದ ಅಕ್ಕಮಹಾದೇವಿಯವರು ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು ಇನ್ನೂ ಫೋನ್ ಕರೆ ಬರ್ತಾನೆ ಇದೆ, ಆದರೆ ಉತ್ತರ ಹೇಳೋ ಸಮಯ ಬಂದುಬಿಟ್ಟಿದೆ ಈಗ. ಓಕೆ, ನಾನು ಹಸಿರು ಮುಖದವನು, ನನಗೋ ವಿಪರೀತ ಕೋಪ, ನನ್ನ ನೀವು ನುಂಗಿದರೆ ನಿಮಗೂ ಕೋಪ, ಕೋಪಿಸಿಕೊಳ್ಳದೆ ಹೇಳಿ ನನ್ನ ಹೆಸರ ಅಂತಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದಿರಿ, ಹಸಿಮೆಣಸಿನಕಾಯಿಗೆ ಹೇಳೋದು ಅದನ್ನು. ಓಕೆ, ನನಗೆ ತಲೆ ಇದೆ, ನಡು ಇಲ್ಲ, ಕೈಗಳಿದೆ, ಬೆರಳುಗಳಿಲ್ಲ, ಹಾಗಾದರೆ ನಾನು ಯಾರು ಅಂದರೆ ಅದಕ್ಕೂ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಉತ್ತರ ಕೊಟ್ಟಿದ್ದೀರಿ, ಶರ್ಟು, ಅಂಗಿ ಅಂತ. ಸೊ ನೀವೆಲ್ಲ ವೆರಿ ಗುಡ್, ಎರಡಕ್ಕೂ ಉತ್ತರ ಕೊಟ್ಟಿದ್ದೀರಲ್ವಾ? ಎಸ್. ಒಂದೊಂದು ಆಚೆ ಈಚೆ ಆಗಿದೆ, ಪ್ರಯತ್ನ ಪಟ್ಟಿದ್ದೀರಾ, ಇಟ್ ಈಸ್ ನಾಟ್ ಎ ಇಶ್ಯೂ, ಅದೇನು ತೊಂದರೆ ಏನಿಲ್ಲ, ಭಾಗವಹಿಸಿದ್ದೀರಾ. ಓಕೆ, ಸೊ ನೀವೆಲ್ಲ ಟ್ಯೂನ್ ಮಾಡಿರೋದು FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ. ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸಬೇಕಾದ ಫೋನ್ ಸಂಖ್ಯೆ 200074, STD ಕೋಡ್ ಸಂಖ್ಯೆ 08282.

ಒಟ್ಟು ಎರಡು. ಈಗ ಮುಂದಿನ ಒಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನೋಡಿ. ಈ ಒಗಟನ್ನು ಸರಿಯಾಗಿ ಗಮನಿಸಿ, ಈ ಒಗಟಿಗೆ ನಾಲ್ಕು ಉತ್ತರಗಳು ಬರುತ್ತೆ. ಒಗಟು ಒಂದೇ, ನಾಲ್ಕು ಉತ್ತರಗಳು, ನಾಲ್ಕು ಉತ್ತರನೂ ಹೇಳಬೇಕು. ಆರಾಮ್ಸೆ ಕ್ಲೀನಾಗಿ ಒಂಚೂರು ತಲೆ ಓಡಿಸಿ. ಓಕೆ, ಓಡಿಸ್ರೇನಪ್ಪ? ಹಾಂ ಕೇಳಿಸ್ತು, ಹ್ಞೂ ಅಂದ್ರಲ್ಲ, ನೀವು ಹ್ಞೂ ಅನ್ನಲ್ವಲ್ಲ, ಅದೇನೇ ಘಾತಕ್ಕ. ರೈಟ್, ಒಗಟು ಕೇಳಿ, ನಾಲ್ಕು ಉತ್ತರ ಬರುತ್ತೆ ಈ ಒಗಟಿಗೆ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಬಲ್ಲಿದರೆ ಹೇಳುವಿರಾ ಉತ್ತರವನ್ನು? ನೋಡಿ, ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಬಲ್ಲಿದರೆ ಹೇಳುವಿರಾ ಉತ್ತರವನ್ನು? ಈ ಒಗಟಿಗೆ ನಾಲ್ಕು ಉತ್ತರಗಳು ಬರ್ತವೆ, ಆಯಿತಾ? ಸೊ ನೀವು ಉತ್ತರವನ್ನು ಹೇಳಿ ಅಷ್ಟರೊಳಗೆ ಒಂದು ಅರ್ಧ ಒಂದು ಹಾಡು ಕೇಳ್ಕೊಂಬಂದು ಮಾಡೋಣ. ಬರೀ ಫೋನ್ ಬೇಜಾರಾಗ್ಬಿಡುತ್ತೆ ಅಲ್ವನ್ರೀ? ಓಕೆನಾ? ಎಸ್.

0: ನಾನು ರಾಗದಲ್ಲಿ ಹಾಡುವೆ ಕೇಳು ನೀನು ಓ ಕಾಂಚನ ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ ರಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ ವೆಲ್ ಈಗ ಕರೆಗಳು ಆರಂಭ ಆಗಿದ್ದು ಬರೋದಕ್ಕೆ ನೋಡೋಣಂತೆ ಯಾರು ಕರೆ ಮಾಡಿದರೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ. ಹಲೋ
1: ಸರ್ ನಮಸ್ಕಾರ.
0: ನಮಸ್ಕಾರ,
1: ನನ್ನ ಹೆಸರು ನಾಗರಾಜ್ ರೆಡ್ಡಿ ರಾಮತೀರ್ಥ ಸರ್.
0: ನಾಗರಾಜ್ ಶೆಟ್ಟಿ ಎಲ್ಲಿಂದ?
1: ನಾಗರಾಜ್ ರೆಡ್ಡಿ ರಾಮತೀರ್ಥ.
0: ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ. ರಾಮತೀರ್ಥ ಅಂದ್ರೆ ಎಲ್ಲರೂ ಚಿತ್ರದುರ್ಗನ ಅದು?
1: ಇಲ್ಲ ಸರ್, ಇಲ್ಲ ಹರಿಹರ ತಾಲೂಕು.
0: ಹಾ ಹಾ ಹಾ, ನಾಗರಾಜ್ ರೆಡ್ಡಿ ಅವರು ಹರಿಹರ ತಾಲೂಕಾ? ವಿಶೇಷ ಏನು ನಾಗರಾಜ್ ರೆಡ್ಡಿ ಅವರ ಇದ್ರದ್ದು? ಅಲ್ಲ ರಾಮತೀರ್ಥ, ರಾಮತೀರ್ಥ ಅನ್ನೋ ಹೆಸರು ಬಂದಿದೆಯಲ್ಲ.
1: ನಮ್ಮ ಪೂರ್ವಕ್ಕೆ ಹರಿದ್ವತಿ ಅಂತ ನದಿ ಇರ್ತದೆ ಸರ್, ಬೆಟ್ಟಿದೆ ಕೆರೆ ಬರ್ತದೆ ಆ ತರದಿಂದ ಬಂದಿದೆ ಅಂತ ಹೇಳ್ತಾರೆ.
0: ಕೇಳ್ಬೇಕಲ್ರಪ್ಪ, ಎರಡ್ ಸಲ ಹೇಳಿದಿಲ್ಲ. ಸರಿ ಸರಿ ಆಯ್ತು, ನಿಮ್ಮ ಜೊತೆಗೆ ಎಲ್ಲರೂ ಕೇಳಿಸ್ಕೊಳಂಗ ಹೇಳ್ತೀನಿ. ಇದಕ್ಕೆ ಒಟ್ಟು ನಾಲ್ಕು ಉತ್ತರ ಬರುತ್ತೆ, ಒಟ್ಟು ಒಂದೇನೆ ಉತ್ತರ. ನಾಲ್ಕು ಬರುತ್ತೆ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಬಲ್ಲಿದರೆ ಹೇಳುವಿರಾ ಉತ್ತರವನ್ನ.
1: ಸರಿ, ಎಲೆಗೊಂದು ಕಾಯಿ ಅಂದ್ರ ನಿಂಬೆಕಾಯರು
0: ಹೇಳ್ತಾ ಹೋಗಿ, ನನಗೆ ಗೊತ್ತಿಲ್ಲ.
1: ತಲೆಗೊಂದು ಕಾಯಿ ಸಿಗೆಕಾಯಿ ಸರ್.
0: ಮುಂದುವರ್ಷಿ.
1: ಜಗದೀಶನಿಗೊಂದು ಕಾಯಿ ಅಂದ್ರೆ ತೆಂಗಿನಕಾಯಿ ಸರ್.
0: ಮೂರನೇದು ಬಿಟ್ಬಿಟ್ರಲ್ಲಪ್ಪ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ಇನ್ನೊಂದ್ಸಲ ಹೇಳಿ ಉತ್ತರನ.
1: ನಿಂಬೆಕಾಯಿ
0: ಹ್ಮ್

0: ಜಾಣನಿಗೊಂದು ಕಾಯಿ,
1: ಪಗಡೆಕಾಯಿ ಸರ್, ಮತ್ತೆ ತೆಂಗಿನಕಾಯಿ.
0: ಜಗದೀಶನಿಗೊಂದು ಕಾಯಿ ಅಂದ್ರೆ
1: ತೆಂಗಿನಕಾಯಿ ಸರ್.
0: ಓ, ಕನ್ಫರ್ಮಾ?
1: ಇರ್ಬೋದಾ ಸರ್?
0: ಕಾನ್ಫಿಡೆಂಟ್ ಇಲ್ವಲ್ರಿ ರೆಡ್ಡಿಗಾರ್ರೆ.
1: ಒಂದೇನೋ ಮಿಸ್ಟೇಕ್ ಇದ್ರಿರ್ಬೋದಂತ ಅನ್ನಿಸ್ತಾ ಇದೆ ಸರ್ ನನಗೆ. ಒಂದೇನೋ ಮಿಸ್ಟೇಕ್ ಇದ್ರೆ ಇರ್ಬೋದು ಅನ್ಸುತ್ತೆ ಸರ್.
0: ಯಾವುದು?
1: ಇದು ತಲೆ ಫಸ್ಟ್
0: ಎಲೆ
1: ಒಂದು ಕಾಯಿ. ಅದು ಮಿಸ್ಟೇಕ್ ಇರ್ಬೋದು.
0: ಯಾವ್ದು ಇರ್ಬೋದು? ಹಂಗಾರೆ ಯಾವ ಕಾಯಿ ಇರ್ಬೋದು?
1: ಬೇರೆ ಏನಾದ್ರು ಇರ್ಬೋದೇನೋ ಅನ್ಸುತ್ತೆ ಸರ್ ನನಗೆ.
0: ಯಾವ್ದು ಹೇಳ್ರಪ್ಪ, ಯಾವ್ದಾರ ಆಗ್ಲಿ ತಪ್ಪಾಗ್ಲಿ ಹೇಳ್ರಿ.
1: ಇದೆಲ್ಲ ಯಾವಂತ ಗೊತ್ತಿಲ್ಲ.
0: ಓಕೆ ಅಪ್ಪ, ಒಳ್ಳೆ ಧನ್ಯವಾದ ಕರೆ ಮಾಡಿದಕ್ಕೆ. ರೈಟ್ ರೈಟ್, ತಪ್ಪಾಗ್ಲಿ ಏನಂತ ಹೇಳಕ್ಕೇನಂತ ಒಳ್ಳೆ ಚೆನ್ನಾಯ್ತಲ್ಲ. ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ಗುರುಗಳೇ.
0: ನಮಸ್ಕಾರ.
2: ಮಾಯಸಂತೂ ಕಂಡಿಡಿಯೋಕೆ ಆಗಲ್ಲ.
0: ಇಲ್ಲ, ಎಲ್ಲಿ ನನ್ ಬಾರಿ
2: ನಾವೊಂಚೂರು ಮೆದುಳಿಗೆ ನಾವು ಕಸರತ್ ಕೊಡ್ಬೇಕಪ್ಪ ನಮ್ ಗುರುಗಳಿಗೆ. ಅಪರೂಪಕ್ಕೆ ಕರೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಲೈವ್ ಕಾರ್ಯಕ್ರಮ.
0: ತಲೆ ತಿನ್ನಕ್ಕೆ ಏನ್ರಿ ಕಸರತ್?
2: ತಲೆ ತಿನ್ನಕ್ಕೆ ಮತ್ತೆ ನಾವು ಬರೀ ಮೆಸೇಜ್ ಅಲ್ಲಿ ತಲೆ ತಿಂತಿದ್ವಿ.
0: ಈಗ ಗೊತ್ತಾಯ್ತು ಬಿಡ್ರಿ, ಚಂದ್ರಿಕಾ ನಿಲ್ಲಗುಂಡಿ ಅವರು
2: ಸರ್ ಪಕ್ಕ ಶಿಷ್ಯ ಅಂತ. ನನಗೂ ನಮ್ ಪಕ್ಕ ಗುರುಗಳು ಪಕ್ಕ ಶಿಷ್ಯ ಅಂತ ಇವಾಗ ಗೊತ್ತಾಯ್ತು ನನ್ಗೂ.
0: ಸರಿ ಸರಿ ಸರಿ,
2: ಭಾರಿ ಖುಷಿ ಆಯ್ತು.
0: ತಿಂಡಿ ಎಲ್ಲ ಆಯ್ತಾ?
2: ಹಾ ಸರ್, ರೊಟ್ಟಿ ಮಾಡ್ತಾ ಇದ್ದೆ, ಒಟ್ಟೆ ಮೆಣಸಿನ್ಕಾಯಿ ಪಲ್ಯ ರೊಟ್ಟಿ. ಅದಕ್ಕೆ ಉತ್ತರ ಹೇಳಕ್ಕೆ ತುಂಬಾ ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ತುಂಬಾ ಜನ ಕರೆ ಮಾಡ್ತಾ ಇದ್ರ, ಯಾಕ ನಮ್ ಗುರುಗಳು ಇವತ್ತು ನಮಗೆ ತುಂಬಾ ಆಟ ಆಡಿಸ್ತಿದ್ದಾರೆ. ನಾನ್ ಇವತ್ತು ಅಕ್ಕಿ ರೊಟ್ಟಿ ಒಟ್ಟೆ ಮೆಣಸಿನ್ಕಾಯಿ ಪಲ್ಯ
0: ನಮ್ಮನೆಯಲ್ಲಿ
2: ನಿಜವಾಗ್ಲೂ ಬಿಸಿ ಬಿಸಿ ಮಾಡ್ಕೊಂಡು ತಿಂದು ಟ್ರೈ ಮಾಡ್ತಾ ಇದ್ದೆ ಗುರುಗಳಿಗೆ ಬಾಯಲ್ಲಿ ನೀರ್ ಬರ್ಸೋಣ ಅಂತ. ನಿಜವಾಗ್ಲೂ ಗುರುಗಳು ಇವತ್ತೇನು ವಿನೂತನ ಕಾರ್ಯಕ್ರಮ ಮಾಡಿದೀರಾ? ಹಿಂಗೆ ಮಾಡ್ತೀರಂದ್ರೆ ಬೇಗ ಬೇಗ ಅಡಿಗೆ ಮಾಡ್ಕೊಂಡು ಮೊಬೈಲ್ ಹತ್ರ ಕೂತ್ ಬಿಡ್ತೀವಿ.
0: ಅದು ವಾಟ್ಸ್ಆಪ್ ಏನೋ ಪ್ರಾಬ್ಲಮ್ ಆಗಿತ್ರಿ.
2: ಓ, ಅದಕ್ಕೆ
0: ಹಾಗಾಗಿ ನಾನು ಬಂದೆ.
2: ಏ, ನಿಜ ಖುಷಿ ಆಯ್ತು ಗುರುಗಳು ಇವತ್ತು ಎಲ್ಲರ ಜೊತೆ ಮಾತಾಡ್ತಿದ್ದೀರಾ, ನಾವು ನಮ್ ಗುರುಗಳ ಜೊತೆ ಮಾತಾಡ್ತಿದ್ದೀವಿ. ತಂಪಾದ ವಾತಾವರಣ ಇವತ್ತು, ಚುಮ್ಮು ಚುಮ್ಮು ಮಳೆ.
0: ಮಳೆ ಇದೆಯಾ ಅಲ್ಲಿ?
2: ಹೌದು ಗುರುಗಳು, ಸ್ವಲ್ಪ ಸ್ವಲ್ಪ ಬರ್ತಾ ಇದೆ.
0: ಶುರು ಆಗಿರ್ಬೇಕು ಆ ಕಡೆ ಸ್ವಲ್ಪ ಗಟ್ಟ ತಳಗೆ ಕೊಪ್ಪ ಶೃಂಗೇರಿ ಹರಿಹರಪುರ ಅಲ್ಲೆಲ್ಲ ಸ್ವಲ್ಪ.
2: ನಮಗೆ ಇಷ್ಟ ದಿನ ಮಳೆ ಬರ್ಲಿಲ್ಲ, ಇವತ್ತು ಔಷಧಿ ಹೊಡೆಯ ಕಳಿಸಿದೀನಿ, ಮಳೆ ಬಂದಿದೆ, ಏನಾಯ್ತೋ ದೈವಾನುಗ್ರಹ ಗೊತ್ತಿಲ್ಲ.
0: ಒಳ್ಳೇದಾಗುತ್ತೆ. ಉತ್ತರ ಹೇಳ್ತೀರಾ?
2: ಹಾ ಗುರುಗಳ
0: ಹೇಳಿ.
2: ತೆಂಗಿನಕಾಯಿ, ಅಡಕೆಕಾಯಿ, ಸೀಗೆಕಾಯಿ, ಪಗಡೆಕಾಯಿ.
0: ಹಂಗೆ ಹೆಂಗೆಂಗ್ ಬೇಕು ಹಂಗೆ ಹೇಳ್ಬೇಕು. ಆರ್ಡರ್ ಪ್ರಕಾರ ನಾನು ಪ್ರಶ್ನೆ ಕೇಳಿದ್ಮೇಲೆ ನೀವು ಆರ್ಡರ್ ಪ್ರಕಾರನೇ ಹೇಳ್ಬೇಕು.
2: ನೀವು ಪ್ರಶ್ನೆ ಕೇಳಿ ಗುರುಗಳೇ, ನಾನು ಹೇಳ್ತಾ ಹೋಗ್ತೀನಿ.
0: ಆರ್ಡರ್ ಪ್ರಕಾರ ನಾನು ಕೇಳಿದ್ಮೇಲೆ ನೀವು ಆರ್ಡರ್ ಪ್ರಕಾರನೇ ಒಟ್ಟು ಉತ್ತರ ಹೇಳ್ಬೇಕು.
2: ಆಯ್ತು ಗುರುಗಳೇ, ನೀವು ಕೇಳಿ ಗುರುಗಳೇ, ಹಂಗೆ ಹೇಳ್ತೀನಿ ನಾನು.
0: ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ.
2: ಹಾ ಗುರುಗಳೇ, ಜಗದೀಶನಿಗೆ ತೆಂಗಿನಕಾಯಿ, ಎಲೆಗೊಂದು ಸೀಗೆಕಾಯಿ ಗುರುಗಳೇ.
0: ಹೇಳಿ ಹೇಳಿ ಹೇಳಿ.
2: ಆಮೇಲೆ ಪಗಡೆಕಾಯಿ, ಅಡಿಕೆಕಾಯಿ.
0: ಅಡಿಕೆಕಾಯಿ?
2: ಹಾ ಗುರುಗಳೇ, ನಾನು ಅನ್ಕೊಂಡಿದೀನಿ.
0: ಯಾದಿಕ್ ಅಡಿಕೆಕಾಯಿ?
2: ಎಲೆಗೊಂದು ಕಾಯಿ.
0: ಅಡಿಕೆಕಾಯ?
2: ಅಡಿಕೆಕಾಯಿ ಅಂತ.
0: ತಲೆಗೊಂದು ಕಾಯಿ?
2: ತಲೆಗೊಂದು ಕಾಯಿ, ತೆಂಗಿನ ಶಿವನಿಗೊಂದು ತೆಂಗಿನಕಾಯಿ ಗುರುಗಳೇ.
0: ತಲೆಗೊಂದು ಕಾಯಿ?
2: ತಲೆಗೊಂದು ಕಾಯಿ, ಸಾರಿ, ತಲೆಗೊಂದು ಕಾಯಿ ಅಡಿಕೆಕಾಯಿ, ಎಲೆಗೊಂದು ಕಾಯಿ ಸೀಗೆಕಾಯಿ, ಆಟಕ್ಕೊಂದು ಕಾಯಿ ಪಗಟೆಕಾಯಿ.
0: ಜಗದೀಶನ
2: ಪಗಡೆ ಹಾಕ್ತಾರಲ್ಲ,
0: ಜಗದೀಶನಿಗೊಂದು ಕಾಯಿ,
2: ತೆಂಗಿನಕಾಯಿ ಗುರುಗಳು.
0: ಎಲ್ಲ ಸೇರಿ ನೀವೇನ್ ಮಾಡಿದ್ರಿ ಗೊತ್ತಾ? ಬಿಸಿಬೇಳೆ ಬಾತ್ ಮಾಡ್ಬಿಟ್ರಿ ಈಗ.
2: ನನಗೂ ಹಂಗೆ ಕನ್ಫ್ಯೂಸ್ ಗುರುಗಳ ಹತ್ರ.
0: ನೀವು ನನಗೆ ಅಡ್ವರ್ಟ್ ಮಾಡ್ಬಿಟ್ರಿ ಅತ್ಲಿಗೆ.
2: ಗುರುಗಳೇ, ಪ್ರತಿ ವಾರ ನೀವು ಮಾಡ್ತೀರಾ, ಇವತ್ತು ಒಂದು ದಿನ ನಮ್ ತರಲೆ ತಡ್ಕೊಳಕ್ ಆಗ್ತಿಲ್ಲ ಗುರುಗಳೇ. ನಿಮ್ಗೆ
0: ಇಲ್ಲಿ ಇರ್ಬೇಕು, ಅವೆಲ್ಲ ಇದ್ರೆ ಚಂದ
2: ಅಲ್ವಾ? ಖುಷಿ ಅಲ್ವಾ ನಮ್ಗುನು ಇವತ್ತು ಗುರುಗಳ ಜೊತೆ ನೋಡ್ರಿ ಎಷ್ಟ್ ಚೆನ್ನಾಗಿ ಇವತ್ತು ಎಲ್ರು ಮಾತಾಡ್ತಿದೀವಿ. ನಾನಂತೂ 100% ಗುರುಗಳೇ ಇದೇ ಉತ್ತರ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ, ಇವತ್ ಪಾಸ್ ಅಂತ ಅನ್ಕೊಂಡ್ಬಿಟ್ಟಿನಿ ನಾನು.
0: ನೋಡೋಣ, ಓಕೆ, ಮುಂದಿನ ಕರೆ ಹೋಗೋಣ.
2: ಖಂಡಿತ ಗುರುಗಳೇ,
0: ಧನ್ಯವಾದ.
2: ಎಲ್ರಿಗೆ ಅವಕಾಶ ತೆಗ್ಲಿ.
0: ಧನ್ಯವಾದ.
2: ಧನ್ಯವಾದಗಳು ಗುರುಗಳ.
0: ಹಾ, ಏನ್ ಎಲ್ಲ ಕ್ಲಬ್ ಮಾಡ್ಬಿಟ್ಟು ಈ ಚಂದಿಕಾ ನಿಲ್ಲುಗುಂಡಿಯವರು ಕಲಸ್ ಬೀಳೋಗ್ರೆ ಮಾಡ್ದಂಗೆ ಕತೆಗಳ್ರಪ್ಪ. ಹಲೋ ಹಲೋ
3: ಹಲೋ ಸರ್.
0: ಹಾ ಹೇಳಿ.
3: ನಮಸ್ತೆ.
0: ನಮಸ್ಕಾರ.
3: ಬಹಳ ದಿನ ಸಿಕ್ತು. ನಾನು ಲೀಲಾ ಎಲ್ಡಿ, ಗೋಪಾಲ್ ಗೌಡ ಬಡಾವಣೆ.
0: ಯಾರು
3: ಸರ್ ಇದಕ್ಕೆ ಉತ್ತರ?
0: ಅಲ್ಲಲ್ಲ, ಹೆಸರು ಉತ್ತರ ಗೊತ್ತಾಗ್ಲಿಲ್ಲ
3: ಸರ್. ಲೀಲಾ ಸರ್, ಲೀಲಾ ಎಲ್ಡಿ, ಗೋಪಾಲ್ ಗೌಡ ಬಡಾವಣೆ, ಶಿವಮೊಗ್ಗ.
0: ಓ ಲೀಲಾ, ನೀವು ಸಂತೋಷ ಹಾಕ್ತಿರ್ತೀರಲ್ಲ?
3: ಹೌದು ಹೌದು, ಇವತ್ತು ಹಾಕಿದ್ದೆ ನೋಡಿದ್ರ.
0: ಇಲ್ಲ ಇಲ್ಲ ಇವತ್ತು.

0: ವಾಟ್ಸಪ್ ಸಮಸ್ಯೆ ಆಗಿದೆಯಮ್ಮ.
1: ಹೌದಾ?
0: ಹಂಗಾಗಿ ವಾಟ್ಸಪ್ ಬದಲು ಫೋನ್ ಇನ್ ಮಾಡ್ತಾ ಇದ್ದೀನಿ.
1: ಹೌದಾ ಸರ್?
0: ಹೇಳಿ ಹೇಳಿ.
1: ನಾನು ತುಂಬಾ ಚೇಷ್ಟೆಯಿಂದ ಮಾತಾಡ್ತಾ ಇರ್ತೀನಿ.
0: ಖುಷಿ ಅಲ್ರಿ, ಯಾವಾಗ್ಲೂ ಹಂಗೆ ಇರ್ಬೇಕು
1: ಅಲ್ವಾ?
0: ಹೇಳಿ ಹೇಳಿ. ಉತ್ತರ
1: ಗುರುಗಳು ಹಾಗಿರ್ತಾರೆ ಅಂದಾಗ ಶಿಷ್ಯರು ಹಾಗೆ ಇರ್ಬೇಕು ತಾನೇ?
0: ಉತ್ತರ ಉತ್ತರ ಹೇಳಿ ಹೇಳಿಲ್ಲ ಅವ್ರೆ.
1: ಸರ್, ಎಲೆ ಬಂದು ಕಾಯಿ ಅಂದ್ರೆ ನಿಂಬೆಕಾಯಿ, ಆಮೇಲೆ ತಲೆ ಬಂದು ಕಾಯಿ ಅಂದ್ರೆ ಸೀಗೆಕಾಯಿ, ಆಮೇಲೆ ಜಾಣನಿಗೊಂದು ಕಾಯಿ ಅಂದ್ರೆ ಪಗಡೆಕಾಯಿ, ಜಗದೀಶನಿಗೊಂದು ಕಾಯಿ ಅಂತಂದ್ರೆ ತೆಂಗಿನಕಾಯಿ.
0: ಸರಿನಾ ಉತ್ತರ?
1: ಸರಿ ಇರ್ಬೋದು ಅನ್ಕೊಂಡಿದ್ದೀನಿ ಸರ್.
0: ಅನುಮಾನ?
1: ಅನುಮಾನ ಏನಿಲ್ಲ
0: ಅಲ್ಲ,
1: ಆದ್ರೂ
0: ಈಗ ಎರಡೆರಡು ಸರಿ ಇರ್ಬೋದು ಅನ್ಕೊಂಡಿದೀನಿ.
1: ಸರಿ ಅಂತಾನೆ ಅನ್ಕೊಳ್ಳಿ ಸರ್.
0: ಅನುಮಾನ ಅಂತ ಕೇಳಿದಾಗ ಇಲ್ಲ ಅನುಮಾನ ಏನಿಲ್ಲ ಅಂತಾರೆ. ಯಾವ ಸರಿ ಹಂಗಾರೆ?
1: ಇಲ್ಲ ಸರಿ ಇದೆ ಬಿಡಿ.
0: ಒಂದು ಇಲ್ಲ ಪರ್ಫೆಕ್ಟ್ ಅನ್ಬೇಕು, ಇಲ್ಲ ಸ್ವಲ್ಪ ಅನುಮಾನ ಇದೆ ಅನ್ಬೇಕು.
1: ಇಲ್ಲ ಸರಿ, ಇಲ್ಲ ಸರ್, ಸರಿ ಇದೆ.
0: ಸರಿ ಇದೆಯಾ? ನೋಡೋಣ ಹಾಗಾದ್ರೆ. ನಿಮ್ಮ ಉತ್ತರ ಸರಿನಾ? ಲಾಸ್ಟ್ ನೋಡೋಣ ಅಂತ.
1: ಓಕೆ ಸರ್, ಮತ್ತೆ ಗುರುಗಳಿಂದ ಪಾಠ ಕಲ್ತಿದ್ದೀನಿ ಸರಿ ಇರುತ್ತೆ ಅನ್ಕೊಂಡೆ.
0: ಆಯ್ತಾ, ಒಳ್ಳೇದಾಗ್ಲಿ. ರೈಟ್,
1: ಓಕೆ ಓಕೆ ಓಕೆ ಸರ್, ಥ್ಯಾಂಕ್ ಯು
0: ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಅನುಮಾನ ಅಂದ ತಕ್ಷಣ ಇಲ್ಲ ಸರಿ ಇದೆ ಅನ್ಬಿಡೋದು, ಸರಿ ಇದೆಯಾ ಅಂದ ತಕ್ಷಣ ಅನುಮಾನ ಅನ್ನೋದು. ಹಲೋ,
2: ನಮಸ್ತೆ.
0: ನಮಸ್ಕಾರ, ರಾಜು ಶಂಕರ್ ಘಟ್ಟ. ಈಗ ಗೊತ್ತಾಯ್ತು.
2: ಎಲೆಗೊಂದು ಕಾಯಿ, ನಿಂಬೆಕಾಯಿ, ತಲೆಗೊಂದು ಕಾಯಿ, ಸೀಗೆಕಾಯಿ, ಜಾಣನಿಗೊಂದು ಕಾಯಿ, ಪಗಡೆಕಾಯಿ, ಸಿಂಹನಿಗೊಂದು ಕಾಯಿ, ತೆಂಗಿನಕಾಯಿ. ಇದಿಷ್ಟು ನಮ್ಮ ಉತ್ತರ. ಇನ್ನು 50 ಭಾಗ ಉತ್ತರ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂತ ಕೇಳ್ತೀವಿ.
0: ಅಲ್ಲಪ್ಪ, ಈ 4 ಉತ್ತರ ಸರಿನಾ?
2: ನಾ ಸರಿ ಅನ್ಕೊಂಡು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದೆ ನಮ್ಮ ಗುರುಗಳಿಗೆ ಸರಿ ಕೇಳೋಣ.
0: ಆಯ್ತು.
2: ಯಾಕೆಂದ್ರೆ ಶಿಷ್ಯರು ಎಷ್ಟೇ ಪಾಠ ಕಲ್ತ್ರು, ಗುರುಗಳು ಹೇಳೋ ಪಾಠನೂ ಬೇರೆ ಇರುತ್ತೆ. ಅದೇ ನಮಗೆ ಮುಖ್ಯ.
0: ಆಯ್ತಪ್ಪ, ನೋಡೋಣ.
2: ಇದರಲ್ಲಿ ಎರಡು ನಮ್ದು, ಎರಡು ನಮ್ ಶ್ರೀಮತಿಯವರು.
0: ಹೌದೇನು?
2: ಹೌದು.
0: ಶಿವಶಕ್ತಿ ಇಲ್ಲೂ ಬಂದ್ಬಿಡ್ತಲ್ಲ.
2: ಹೌದು ಸರ್, ಹಾಗಾಗಿ.
0: ಆಯ್ತು, ಒಳ್ಳೇದಾಗಲಿ.
2: ನಮ್ ಗುರುಗಳ ಆಶೀರ್ವಾದ
0: ಆಗ್ಲಿ, ಒಳ್ಳೇದಾಗ್ಲಿ. ನೋಡೋಣ ಮುಂದಿನ ಕರೆ.
2: ಓಕೆ
0: ಸರ್. ರೈಟ್, ಪರವಾಗಿಲ್ಲ, ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ನೋಡೋಣ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಅಂತ ಹೇಳಿ. ಹಲೋ
3: ಹಲೋ.
0: ಹ್ಮ್, ಹೇಳಿ
3: ಸರ್. ನಮಸ್ತೆ.
0: ಹ್ಮ್, ನಮಸ್ಕಾರ.
3: ನಾನು ಭಾಗ್ಯ ಸದಾಶಿವನ್ ಕೇಶವಪುರ
0: ಭದ್ರಾವತಿ. ಸದಾಶಿವನ್ ಕೇಶವಪುರ ಭದ್ರಾವತಿ, ಹೇಳಿ.
3: ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಆದ್ರೆ ಕರೆನೇ ಸಿಗಲ್ಲ.
0: ಏನ್ ಮಾಡೋದು, ಮಾತಾಡ್ತಿರ್ತಾರಲ್ಲ ಎಲ್ಲ.
3: ಈಗ ನೀವು ಒಗಟು ಕಾರ್ಯಕ್ರಮ ಮಾಡ್ತಿರೋದು ನನಗ್ ಹೇಗ ಅನ್ನಿಸ್ತು ಅಂದ್ರೆ, ನೀಟ್ ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಔಟ್ ಆಯ್ತಲ್ಲ, ಹಂಗಾಯ್ತು.
0: ಯಾಕೆ ಇಲ್ಲೇ ಲೀಕ್
3: ಆಯ್ತು? ಎಲ್ಲರೂ ಉತ್ತರ ಹೇಳ್ಬಿಡ್ತಾರಲ್ಲ.
0: ಅಲ್ಲ, ನಾನು ಉತ್ತರ ಸರಿ ತಪ್ಪ ನಾನ್ ತಾನು ಹೇಳ್ಬೇಕಾದ.
3: ಆದ್ರೆ ಈಗ ಅಂದಾಜ್ಮೇಲೆ ಗೆಸ್ಟ್ ಮಾಡ್ತಾರಲ್ಲ,
0: ಅದ್ ಹೆಂಗಾಗುತ್ತೆ? ತಪ್ಪಾಗಿರ್ಬೋದು ಅವ್ರು ಕೊಟ್ಟಿರೋ ಉತ್ತರ, ಇಲ್ಲ ನನ್ನ ಉತ್ತರ ಬೇರೆ ಇರ್ಬೋದು. ಏನಿಲ್ಲಪ್ಪ, ಹಂಗ ಅನ್ಕೊಂಡ್ಬಿಟ್ರೆ ಒಳ್ಳೆ ಚೆನ್ನಾಯ್ತಲ್ಲ. ಈಗ ಒಬ್ರು ಬರ್ತಾರೆ, ಈಗ ಪಕ್ಕದಲ್ಲೇ ಇರ್ತಾರೆ. ಈಗ ಅವರು ಸರಿಯಾಗಿ ಉತ್ತರ ಬರ್ತಿರ್ತಾರೆ, ಇವರು ಸರಿಯಾಗಿ ಉತ್ತರ ಬರ್ತಿರ್ತಾರೆ, ಕಾಪಿ ಹೆಂಗಾಗುತ್ತೆ? ಸ್ವಂತಿಕೆಯಿಂದ ಮಾಡಿರ್ತಾರಲ್ವಾ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಹೇಳಿ ಹೇಳಿ, ತೊಂದ್ರೆ ಇಲ್ಲ. ಅನಿಸಿಕೆ ತಾನೆ ಅದು. ಬಗೆ ಸದಸ್ಯನವ್ರೆ ಉತ್ತರ ಹೇಳಿ.
3: ನಿಂಬೆಕಾಯಿ, ಎಲೆಗೊಂದು ಕಾಯಿ ನಿಂಬೆಕಾಯಿ, ತಲೆಗೊಂದು ಕಾಯಿ ಸೀಗೆಕಾಯಿ, ಜಾಣನಿಗೊಂದು ಕಾಯಿ ಪಗಡೆಕಾಯಿ, ಜಗದೀಶನಿಗೆ ತೆಂಗಿನಕಾಯಿ.
0: ಸರಿನಾ?
3: ಸರಿ
0: ಎಲ್ಲ ಹೇಳಿದ್ದೆ, ನೀವು ಹೇಳ್ತಾ ಇದ್ದೀರಿ.
3: ಹಾ, ಎಲ್ಲಾನು ಪರ್ಫೆಕ್ಟ್.
0: ಅದಕ್ಕೆ ಹೇಳೋದು ನಾನು, ಉತ್ತರಗಳು ಬೇರೆ ಬೇರೆ ಇರ್ತವೆ ಅಂತ.
3: ಈಗ ನಾನು ಹೇಳಿದ್ದೀನಿ ಸರ್, ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀನಿ.
0: ಆಯ್ತು, ಕರೆ ಮಾಡಿದ್ ಧನ್ಯವಾದ ಭಾಗ್ಯ ಸದಸ್ಯನವರು.
3: ಹಾ, ಕರೆ ಸಿಕ್ಕಿದೆ, ಬಹಳ ಖುಷಿ ಆಯ್ತು.
0: ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ.
3: ವಂದನೆಗಳು.
0: ನಮಸ್ಕಾರ. ಹಾ, ಹೌದು, ಉತ್ತರಗಳು ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣಂತೆ ಮುಂದಿನ ಕರೆ. ಹಲೋ,
4: ನಮಸ್ತೆ ಸರ್. ರೋಟ್ರಿ ವಿಜಯ್ ಕುಮಾರ್.
0: ಹೇ ವಿಜಯ್ ಕುಮಾರ್ ಜಿ. ಹಲೋ
4: ಸರ್.
0: ಹೇಳಿ ಹೇಳಿ. ಉತ್ತರ
4: ರೋಟ್ರಿ ವಿಜಯ್ ಕುಮಾರ್ ಸರ್.
0: ಗೊತ್ತಾಯ್ತು ಉತ್ತರ.
4: ಬೆಳಗಿಂದ ಕರೆ ಹಿಡಿಯೋದೇ ಕೆಲಸ ಆಗಿದೆ ಸರ್.
0: ಮತ್ತೆ ಮಾಡ್ಬೇಕಲ್ಲ. ಹೇಳಿ
4: ಸರ್. ನೀವು ನಮ್ಮ ಮನೆಯವ್ರು ಹೇಳ್ತಾರೆ, ಏನ್ ಕೊಟ್ರು ಅವ್ರು ಫೇಲ್ ಮಾಡ್ತಾರೆ, ಅವರಿಗೆ ಸ್ವಲ್ಪ ಅನುಮಾನ ಜಾಸ್ತಿ ಅಂದ್ರು. ಆತರ ಇಲ್ಲ, ಸರಿ ಉತ್ತರ ಅಂತ ಸರಿ ಉತ್ತರ ಹೇಳ್ತಾರೆ ಅಂತ ಅಂದೆ ಸರ್. ಉತ್ತರ ಅಂಬರೀಶ್ ಪುರಿ ಅಂತಾರೆ, ನನಗೆ ಗೊತ್ತಿದ್ದಿಲ್ಲ.
0: ಏನೇನೋ ಹೇಳ್ತಾರ.

0: ಜನ ಏನ್
1: ಇಲ್ಲ ಹಂಗಲ್ಲ, ನಿಮ್ಮ ಮಗು ಇದೆಯಲ್ಲ ಸರ್, ಅದರಲ್ಲಿ ಒಂದು ಮೋಹಕತೆ ಇದೆ ಸರ್.
0: ಅಲ್ಲ ಉತ್ತರ ಹೇಳ್ರಪ್ಪ.
1: ಲೈನ್ ಸಿಕ್ಕಿದ ಖುಷಿಗೆ
0: ಉತ್ತರ
1: ಎಲ್ಲ ಮರ್ತೋಗಿದೆ ಸರ್. ಒಂದು ಅಡಿಕೆ ಕಾಯಿ ಸರ್, ಎರಡನೇದು ಸೀಗೆಕಾಯಿ, ಮೂರನೇದು ತೆಂಗಿನಕಾಯಿ.
0: ಮೂರನೇದು ಹೆಂಗ್ ತೆಂಗಿನಕಾಯಿ ಆಗುತ್ತೆ?

0: ಆಮೇಲೆ ಮೂರನೇದು ಪಗಡೆಕಾಯಿ ಸರ್.
1: ಆಮೇಲೆ
0: ಸೀಗೆಕಾಯಿ ಅಡಕೆಕಾಯಿ
1: ಎಲ್ಲ ಮಿಕ್ಸ್ ಮೆಲೋಡಿ ಮಾಡ್ದಂಗ ಮಾಡ್ತಾ ಇದೀರ ನೀವು. ಈಗ ಬಿಸಿಬೇಳೆ ಬಾತು ಕೇಸರಿ ಬಾತು
0: ಮಾಡಿದೆ ಸರ್,
1: ಇದು ಮಿಕ್ಸ್ ಮೆಲೋಡಿ ಅಲ್ಲ ಇದು, ಒಗಟು ಬಿಡಿ
0: ಸರ್. ಏನಾರ ಆಗ್ಲಿ ದಯವಿಟ್ಟು ಪಾಸ್ ಅಂತ ಹೇಳ್ಬಿಡಿ ಸರ್, ಅದ್ ಒಂದ್ಸರಿ ಖುಷಿ ಆಗ್ತದೆ.
1: ಲಾಸ್ಟಿಗೆ ಹೇಳ್ತಿಲ್ಲಪ್ಪ, ಲಾಸ್ಟಿಗೆ ಹೇಳ್ತೀವಿ ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಧನ್ಯವಾದ ಧನ್ಯವಾದ. ಎಲ್ಲ ಖುಷಿಯಾಗಿ ನಮ್ ಕೇಳಿದ್ರು ಮಾತಾಡ್ತಾ ಇದಾರೆ, ಉತ್ತರಗಳನ್ನು ಕೂಡ ಕೊಡ್ತಾ ಇದಾರೆ. ನೋಡೋಣಂತೆ ಮುಂದಿನ ಉತ್ತರ ಯಾರು ಅಂತ. ಹಲೋ ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್.
1: ನಮಸ್ಕಾರ.
2: ಸಕಲನಿಂದ ಎಲ್ಲೇಗೌಡ.
1: ಎಲ್ಲೇಗೌಡ್ರೆ ಉತ್ತರ ಹೇಳಿ. ಎಲ್ಲೇಗೌಡ್ರೆ
2: ಫೋನ್ ಹಿಡಿದಿರ್ತೀವಿ, ಸಾಕಾಗ್ಬಿಡ್ತೀವಿ ಸರ್.
1: ಮತ್ತೆ ಹೆಂಗೆ ಉತ್ತರ
2: ಫುಲ್ ಬಿಜಿ ಆಗ್ಬಿಟ್ಟಿದಾರಲ್ಲ ಸರ್.
1: ಏನು ಮಾಡೋದು, ಬರ್ಕ ಕೇಳಿದ್ರು ಅಷ್ಟು ಬಿಸಿಯಾಗಿ ಮಾಡ್ತಿದ್ದಾರೆ. ಉತ್ತರ ಎಲ್ಲೇಗೌಡ್ರೆ
2: ಅದೇ ಫಸ್ಟಿಗೆ ನಿಮ್ಮೆಂಟ.
1: ಹ್ಞೂ.
2: ಎರಡನೇದಕ್ಕೆ ಕಡಲೆ ಸ.
1: ಹ್ಞೂ.
2: ಮೂರನೇದಕ್ಕೆ ಸೀಗೆಕಾಯಿ ಸ.
1: ಹ್ಞೂ.
2: ನಾಲ್ಕನೇದಕ್ಕೆ ತೆಂಗಿನಕಾಯಿ ಸ.
1: ಅಲ್ಲಪ್ಪ, ಎರಡನೇದಕ್ಕೆ ನೀವು ಪಗಡೆ ಹೇಳ್ತಾ ಇದ್ದೀರಲ್ಲ, ಅದೇ ಪಗಡೆ ಬರುತ್ತೆ? ತಲೆಗೊಂದು ಕಾಯಿ ಅಂದರೆ ಪಗಡೆಕಾಯಿ ಬರುತ್ತಾ?
2: ತಲೆಗೊಂದು ಕಾಯಿ ಅದು ತೆಂಗಿನಕಾಯಿ ಸ. ಅದು
1: ಜಗದೀಶನಿಗೆ
2: ಜಗದೀಶನ್ ತೆಂಗಿನಕಾಯಿ ಸ.
1: ಸೀಗೆಕಾಯಿ ಹಾಕ್ಬಿಟ್ರಿ ಅತ್ಲಾಗೆ. ಎಲ್ಲ ಬಿಸಿಬೇಳೆ ಬಿಸಿಬೇಳೆ ಬಾತ್ ಮಾಡ್ತಾ ಇದೀರಲ್ರಿ ಎಲ್ಲ ಸೇರ್ಕೊಂಡು, ನನ್ನ ತಲೆ ಬಿಸಿಬೇಳೆ ಬಾತ್ ಆಗತಿ. ಕೇಳ್ರಿ ಇಲ್ಲಿ ಗೌಡ್ರೆ, ಎಲೆ ಎಲೆಗೊಂದು ಕಾಯಿ ತಲೆಗೊಂದು ಕಾಯಿ. ಕೇಳ್ರಿ ಇಲ್ಲಿ ಎಲೆಗೊಂದು ಉತ್ತರ ನೀವೇ ಹೇಳಿ. ಎಲೆಗೊಂದು ಕಾಯಿ, ತಲೆಗೊಂದು ಕಾಯಿ, ಜಾಣನಿಗೊಂದು ಕಾಯಿ, ಜಗದೀಶನಿಗೊಂದು ಕಾಯಿ, ನಾಲ್ಕು ಉತ್ತರ ಕೊಡ್ಬೇಕು. ಕೊಡ್ರಪ್ಪ ಈಗ. ಹಾ, ಆಮೇಲೆ ತಲೆಗೆ ತೆಂಗಿನಕಾಯ ನೋಡಿ. ತಿರ್ಗಾ ಮಿಕ್ಸ್ ಮೆಲೋಡಿ ಆಯ್ತಲ್ಲ.
2: ಜಗದೀಶನಿಗೆ
1: ಜಗದೀಶನಿಗೆ
2: ತೆಂಗಿನಕಾಯಿ ಸ.
1: ಹ್ಮ್, ಸರಿನಾ?
2: ಸರಿ ಅಂತ ತಿಳ್ಕೊಂಡಿ ಸರ್, ನೀವೇನು ಹೇಳ್ಬೇಕು.
1: ಆಯ್ತು, ಲಾಸ್ಟಿಗೆ ಹೇಳ್ತೀನಿ. ಧನ್ಯವಾದ ಕರೆ ಮಾಡಿದ್ದೆ ಗೌಡ್ರೆ.
2: ಥ್ಯಾಂಕ್ ಯು ಸರ್.
1: ನಮಸ್ಕಾರ ನಮಸ್ಕಾರ. ಒಟ್ಟು ಎಲ್ಲ ಏನು ಗೊತ್ತಾ, ನನಗೊಂದು ಕನ್ಫ್ಯೂಷನ್ ಮಾಡಿಸ್ಬೇಕು. ನೋಡೋಣ, ಇವೊಂದು ಮೆದುಳು ಕೈ ಹಾಕೋಣ ಅಂತ ಒಂದು ಸ್ವಲ್ಪ. ಹಲೋ
3: ಹಲೋ
1: ಹೇಳಿ. ನಮಸ್ಕಾರ.
3: ನಮಸ್ತೆ, ಕೇಶವ ಲಹರಿ ಸರ್, ಭದ್ರಾವತಿ ಸರ್.
1: ಕೇಶವರೇ, ಏನು ಸಿಕ್ತು ಉತ್ತರ?
3: ಉತ್ತರ ನನಗೆ ಮೊದಲನೇದೊಂದು ಡೌಟ್ ಇದೆ,
1: ಹೇಳಿ ನೋಡೋಣ.
3: ಎಲೆಗೊಂದು ಕಾಯಿ ನಿಂಬೆಕಾಯಿ, ತಲೆಗೊಂದು ಕಾಯಿ ಸೀಗೆಕಾಯಿ, ಜ್ಞಾನಕ್ಕೊಂದು ಕಾಯಿ ಪಗಡೆಕಾಯಿ, ಜಗದೀಶನಿಗೊಂದು ಕಾಯಿ ತೆಂಗಿನಕಾಯಿ. ನನಗೆ ಎಲ್ಲಿ ಡೌಟ್ ಇರೋದು ಅಂದ್ರೆ, ಎಲೆಗೊಂದು ಕಾಯಿ ಅಲ್ಲಿ ಹುಣಸೆಕಾಯಿ ಬರ್ಬೋದು ಅಂತ ನನಗೆ ಡೌಟ್ ಇದೆ ಸರ್.
1: ಯಾಕೆ ಡೌಟ್ ಬಂತು?
3: ಡೌಟ್ ಅಂದ್ರೆ ಎಲೆಗೊಂದು ಕಾಯಿ ಅಂದ್ರೆ ಹುಣಸೆನೂ ಅಷ್ಟೇ ನಿಂಬೆನೂ ಅಷ್ಟೇ, ಎಲೆಗೆ ಒಂದ್ ಕಾಯಿನೇ ಬಿಡ್ತಾವು. ಹಂಗಾಗಿ
1: ನೀವು ನೋಡಿದಿರಾ ಹುಣಸೆ ಮರ ಮತ್ತೆ ಮತ್ತೆ ಇನ್ನೊಂದ್ ಯಾವ್ದು ಹೇಳುದಲ್ಲ ಮರ, ಗಿಡಗಳು ನೋಡಿದಿರಾ?
3: ಹುಣಸೆ ಮರ
1: ಸೂಕ್ಷ್ಮವಾಗಿ ನೋಡಿಲ್ಲ. ಸೂಕ್ಷ್ಮವಾಗಿ ನೋಡೋಕೆ ಯಾವಾಗ್ಲೂ ಇಲ್ಲಿ ಏನೇ ಹೌದು. ಒಟ್ಟು ನೀವು ಉತ್ತರ ಕೊಟ್ಟಿದ್ದೀರಲ್ವಾ, ಈಗ ನಿಮ್ಮ ಉತ್ತರ ಏನ್ ತಗೋಣ ನಾನು? ನಿಂಬೆಕಾಯಿ, ಸೀಗೆಕಾಯಿ, ಪಗಡೆಕಾಯಿ, ತೆಂಗಿನಕಾಯಿ ತಗೊಳ್ಳ. ಅದೇ ಉತ್ತರ ತಗೊಳ್ತೀನಿ ಹಾಗಾದ್ರೆ. ಓಕೆ ಕೇಶವರಿ, ಧನ್ಯವಾದ. ರೈಟ್, ಉತ್ತರಗಳು ಬರ್ತಾನೆ ಇದೆ, ಕೊಡ್ತಾನೆ ಇದ್ದಾರೆ ನಮ್ಗೆ ಕೇಳಿದ್ರು. ನೋಡೋಣ. ಹಲೋ ನಮಸ್ಕಾರ. ಹಲೋ ಹೇಳಿ. ನಮಸ್ಕಾರ, ಯಾರು?
4: ನಾನು
1: ಚಿತ್ರ ಶಿವಕುಮಾರ್. ಹೇಳಿ ಹೇಳಿ.
4: ಒಂದು ಎರಡು ಕನ್ಫ್ಯೂಸ್ ಇದೆ, ಎಲೆಗೊಂದು ಕಾಯಿ ಅಂದ್ರೆ ನಿಂಬೆಹಣ್ಣು ಆಗ್ಬೋದು, ಇಲ್ಲ ಅಡಿಕೆನೂ ಆಗ್ಬೋದು.
1: ಅಡಿಕೆನಾ?
4: ಅಡಿಕೆ ಕಾಯಿನೂ ಆಗ್ಬೋದು, ನಿಂಬೆಕಾಯಿನೂ ಆಗ್ಬೋದು. ಇನ್ನು ಎರಡನೇದಕ್ಕೆ ತಲೆಗೊಂದು ಕಾಯಿ ಸೀಗೆಕಾಯಿ, ಮೂರನೇದಕ್ಕೆ ಕಡಲೆಕಾಯಿ, ನಾಲ್ಕನೇದಕ್ಕೆ ತೆಂಗಿನಕಾಯಿ.
1: ಇದು ಮೂರು ಕನ್ಫರ್ಮ್? ಅದು ಎಲೆಗೊಂದು ಕಾಯಿ ಯಾಕೆ ಅನುಮಾನ ಬಂತು ನಿಮಗೆ? ಅಲ್ಲಮ್ಮ, ಎಲೆಗೊಂದು ಕಾಯಿ ಇತ್ತಂದ್ರೆ ನಿಮಗೆ ಅದು ಅದಕ್ಕೆ ಯಾಕೆ ಕನ್ಫ್ಯೂಷನ್ ಯಾಕೆ ಬಂತು ಅದೊಂದು ಕಾಯಿ? ಉತ್ತಮ ಪ್ರಯತ್ನ ಚಿತ್ರ ಶಿವಕುಮಾರ್ ಅವರು.

0: ಧನ್ಯವಾದ.
1: ನೋಡೋಣ, ಬಹುಶಃ ಕರೆ ಕಡೆ ಕಾಣುತ್ತೆ. ಚಿತ್ರ ಶಿವಕುಮಾರ್ ಹೊಸಮನೆಯಿಂದ ಸ್ವಲ್ಪ ಒಂದು ಕ್ಯಾತಕ ಡೌಟ್ ಹೊಡಿತು, ತಲೆ ನೋಡೋಣಂತೆ. ಹಲೋ, ನಾಗಶ್ರೀ. ಮತ್ತೆ ನಾಗಶ್ರೀ ಹೇಳು. ನಾಗಶ್ರೀ ಅವಿರತ ಪ್ರಯತ್ನ ಪಡ್ತಾ ಇದ್ದೀಯ ಬಿಡು, ಖುಷಿ ಆಯ್ತು ನೀನು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು, ಬಹಳ ಖುಷಿ ಆಯ್ತು ನನಗೆ. ಹಾ ಹೇಳಮ್ಮ. ಎಲೆಗೊಂದು ಕಾಯಿ ಹುಣಸೆಕಾಯಿ ಬರುತ್ತಾ? ನಿಂಬೆಕಾಯ? ಹಾ. ತಲೆಗೊಂದು ಕಾಯಿ ಸೀಗೆಕಾಯಿ ಬರುತ್ತಾ? ಹಾ. ಜಾಣನಿಗೊಂದು ಕಾಯಿ ಪಗಡೆಕಾಯ? ಜಗದೀಶನಿಗೊಂದು ಕಾಯಿ ತೆಂಗಿನಕಾಯ? ಉತ್ತರ ನೀನ್ ಹೇಳ್ತಿರೋದು ತಪ್ಪು ಅನ್ನಿಸ್ತಾ ಇಲ್ವಾ ನಿನಗೆ? ಇಲ್ವಾ, ತಪ್ಪಲ್ವಾ? ಕನ್ಫರ್ಮಾ? ನೂರಕ್ಕೆ ನೂರಾ? ನೂರಕ್ಕೆ ಇನ್ನೂರಾ? ನೂರಕ್ಕೆ ನೂರು. ಓಕೆ, ಧನ್ಯವಾದ ನಾಗಶ್ರೀ. ರೈಟ್, ಓಕೆ, ನೋಡೋಣ. ಇನ್ನೊಂದು ಕರೆ ತಗೋಬೋದು ಅಂತ ಕಾಣುತ್ತೆ, ಬಹುಶಃ ಕಡೇ ಕರೆಗೊಂದು ಅವಕಾಶ ಇದೆ. ಕಡೇ ಕರೆ ಯಾರು ನೋಡೋಣ, ಲಕ್ಕಿ ನಮ್ಮ ಕೇಳಿದ್ರು. ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಗುರುಗಳೇ.
1: ಗುಡ್ ಮಾರ್ನಿಂಗ್.
2: ಮಯೂರ್ಕೋಟಿ ಜನಾಪುರ.
1: ಮಯೂರ್ಕೋಟಿ ಜನಾಪುರ, ಹೇಳಿ ಮಯೂರ್ಕೋಟಿ ಅವರೇ.
2: ಸರ್, ಮೊದಲನೇದು ಎಲೆಗೊಂದು ಕಾಯಿ ಎಲೆಗೊಂದು ಕಾಯಿ ಸೀಗೆ ಕಾಯಿ
1: ಅಲ್ಲಲ್ಲ, ಎಲೆಗೊಂದು ಕಾಯಿ
2: ಎಲೆಗೊಂದು ಕಾಯಿ ನಿಂಬೆಕಾಯಿ ತಲೆಗೊಂದು ಕಾಯಿ ಸೀಗೆಕಾಯಿ ಜಾಣನಿಗೊಂದು ಕಾಯಿ ಪಗಡೆಕಾಯಿ ಆಮೇಲೆ ಜಗದೀಶನಿಗೆ ತೆಂಗಿನಕಾಯಿ
1: ಎಲ್ಲ ಹೇಳಿದ್ದೆ ಹೇಳ್ತಾ ಇದ್ರಲ್ಲ ಮೈರ್ಕೋಟಿ ಅವ್ರೆ. ಅವ್ರೆಲ್ಲ ಹೇಳಿದ್ದು ನೀವು ಹೇಳ್ತಾ ಇದ್ದೀರ, ಸರಿನಾ?
2: ಅದೇ ಸರಿ ಅಂತ ಅನ್ಕೊಂಡಿದ್ದೀನಿ ಸರ್.
1: ಅನುಮಾನ ಇದೆ,
2: ಸ್ವಲ್ಪ ಅನುಮಾನ ಇದೆ.
1: ಯಾವ್ದು ಅನುಮಾನ? ಯಾವ್ದು ಅನುಮಾನ?
2: ಅದೇ ಎಲೆಗೊಂದು ಕಾಯಿ ನಿಂಬೆಕಾಯಿ ಒಂದು ಸ್ವಲ್ಪ
1: ಅನುಮಾನ ಇದೆ. ಯಾಕೆ ಅನುಮಾನ ಯಾಕೆ ಬಂತದು? ನಿಂಬೆ ಗಿಡ ನೋಡಿದೀರಾ? ಅಲ್ಲ, ಅದೇ ಎರಡನ್ನು ಸೂಕ್ಷ್ಮ ಗಮನಿಸಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಎನಿ ಹೌ, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
1: ವೆಲ್, ಆಯಿತು, ಇವತ್ತಿನ ಕಾರ್ಯಕ್ರಮಕ್ಕೆ ಯತಿಶ್ರೀ ಆಡುವಂತಹ ಸಮಯ ಬಂತು. ಇನ್ನು ಫೋನ್ ತೊಗೊಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಫೋನ್ ಸಿಕ್ಕಿಲ್ಲ, ಬೇಜಾರಾಗಬೇಡಿ, ಮುಂದಿನ ಸಲ ನೋಡೋಣಂತೆ, ಅದರ ಅವಕಾಶಗಳು ಸಿಕ್ಕಾಗ ಮಾತಾಡೋಣಂತೆ. ಓಕೆ, ಎಲೆಗೊಂದು ಕಾಯಿ ತಲೆಗೊಂದು ಕಾಯಿ ಜಾಣನಿಗೊಂದು ಕಾಯಿ ಜಗದೀಶನಿಗೊಂದು ಕಾಯಿ ಬಲ್ಲಿದರೆ ಹೇಳುವಿರಾ ಉತ್ತರವನ್ನು ಅಂದರೆ, ಎಲೆಗೊಂದು ಕಾಯಿ ಅಂದರೆ ನಿಂಬೆಕಾಯಿ, ತಲೆಗೊಂದು ಕಾಯಿ ಅಂದರೆ ಸೀಗೆಕಾಯಿ, ಹಾಗೆಯೇ ಜಾಣನಿಗೊಂದು ಕಾಯಿ ಅಂದರೆ ಪಗಡೆಕಾಯಿ, ಜಗದೀಶನಿಗೊಂದು ಕಾಯಿ ಅಂದರೆ ತೆಂಗಿನಕಾಯಿ. ಎಸ್, ಆಲ್ಮೋಸ್ಟ್ ಆಲ್ ಎಲ್ಲ ಸರಿ ಹೇಳಿದ್ದಾರೆ. ನಾಗರಾಜ ರೆಡ್ಡಿ, ರಾಮತೀರ್ಥದಿಂದ ಚಂದ್ರಿಕಾ ನೇರ್ಲಗುಂಡೂರು, ಎಲ್ ಡಿಲಿ ವೀಲ, ಗೋಪಾಲ್ಗೌಡ ಬಡಾವಣೆ, ರಾಜಶಂಕರ್ ಕಟ್ಟ, ಭಾಗ್ಯ ಸದಾಶಿವನ್, ರೋಟರಿ ವಿಜಯಕುಮಾರ್, ಎಲ್ಲೇಗೌಡರು, ಕೇಶವ, ಚಿತ್ರ ಶಿವಕುಮಾರ್, ಮಯೂರ್ಕೋಟಿ, ಜನ್ನಾಪುರ, ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ. ಎಲ್ಲರೂ ವೆರಿ ಗುಡ್, ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಹೀಗೆ ಎಲ್ಲ ಕಾರ್ಯಕ್ರಮಗಳು ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳಿಗೆ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೆ ಭೇಟಿಯಾಗೋಣಂತೆ ಮುಂದಿನ ಕಾರ್ಯಕ್ರಮದಲ್ಲಿ. ಇವತ್ತಿನ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ ನೇರ ಫೋನಿಂಗ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಶುಭ ದಿನ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು, ಶುಭಮಸ್ತು.
3: ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ ಶಂಭವೇ ಈ ಬಳ್ಳಿಗೆ ಲಾಂಚನ.

0: Kanchana, Kanchana, Kanchana. Hey, Jambhale, Yivali Gela.
1: Atmeya Kelugare, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಆಕಾಶವಾಣಿ ಭದ್ರಾವತಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ದುರ್ಗಾಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿ ಇದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ. ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೋ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ.

ಆ ಸ್ಮಶಾನದಲ್ಲಿ ಅನೇಕ ಭೂತಗಳು ತಿರುಗಾಡ್ತಾ ಇದ್ದಾವೆ. ಅವುಗಳ ಸಾಲು ಸಾಲು ಗುಂಪು ಗುಂಪು ಆ ಭೂತಗಳು ತಲೆ ಕೆದರಿಕೊಂಡು ಬರ್ತಾ ಇರುವಂತಹ ಇವನನ್ನು ನೋಡಿದ್ವು. ಅರೆ, ತಲೆ ಕೆದರಿಕೊಂಡು ಬರುವಂತಹ ಇವನು ನಮಗಿಂತ ದೊಡ್ಡ ಮರುಳನ ಹಾಗೆ ಕಾಣ್ತಾ ಇದ್ದಾನೆ, ಹುಚ್ಚನ ಹಾಗೆ ಕಾಣ್ತಾ ಇದ್ದಾನೆ. ಇವನನ್ನು ನೋಡಿ ಅವು ಮಾತಾಡ್ಕೊಳ್ತಾ ಇದ್ದಾವೆ, ನಾವೇ ಅತಿ ಪಾಪಗಳನ್ನು ಮಾಡಿದಂಥವ್ರು, ಪಿಶಾಚಿಗಳಲ್ಲಿ ನಾವೇ ಅತಿ ಶ್ರೇಷ್ಠರು, ಅಥವಾ ನಾವೇ ಮೇಲ್ಮಟ್ಟದವರು. ಆದರೂ ನಮ್ಮ ಹಿಂಡಿನಲ್ಲಿ ನಮ್ಮ ಗುಂಪಿನಲ್ಲಿ ಇರೋರು ಯಾರೂ ಸಹ ಇವನಿಗೆ ಸಮ ಅಲ್ಲ. ಯಾಕೆಂದ್ರೆ ನಾವೆಲ್ಲ ನಮಗೆ ಯಾರು ತೊಂದರೆಯನ್ನು ಕೊಟ್ಟರೋ ಅಂಥವರಿಗೆ ನಾವು ತೊಂದರೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾವು ನಮ್ಮ ಆತ್ಮೀಯರಿಗೆ ಕೇಡನ್ನ ಬಯಸಲಿಲ್ಲ. ಇವನಾದ್ರೆ ಹಾಗಲ್ಲ, ತನಗೆ ತೊಂದರೆಯನ್ನು ಕೊಡದೇ ಇದ್ದಂತಹ ಶಿಶುವಾದ ಚಂದ್ರಹಾಸನನ್ನ ಶಿಶುವಿನಿಂದ ಹಿಡಿದು ದೊಡ್ಡವನಾಗುವ ತನಕ ಕಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಭಗವಂತನ ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ತನ್ನ ಸ್ವಾರ್ಥದ ಆಸೆಗಾಗಿ ತನ್ನ ಮಗಳ ಬಾಳ ಹಾಳಾದ್ರೂ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿದ್ದಾನೆ. ಇವನ ಓಲ್ ಯಾರು ಪಾಪಿಗಳಿಲ್ಲ. ಇವನ ಪಾಪ ಪರಿಹಾರ ಆಗಬೇಕು ಅಂತಂದ್ರೆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಿರತಕ್ಕಂತಹ ಚಂಡ ದೈವ ನರಸಿಂಹನ ಹೆಸರನ್ನು ಹೇಳುವ ಪ್ರಹ್ಲಾದನ ಅನುಗ್ರಹವೇ ಆಗಬೇಕು ಇವನಿಗೆ, ಪ್ರಹ್ಲಾದನ ಮಾರ್ಗದರ್ಶನವೇ ಆಗಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾವೆ ಆ ಭೂತಗಳು.

ಬೇರೆಯ ಸಂದರ್ಭದಲ್ಲಿ ಆದರೆ ಎಂತಹ ಕೆಚ್ಚೆದೆಯ ವೀರರು ಸಹ ಹೆದರುಕೊಳ್ಳುವಂತಹ ಸಂದರ್ಭ. ಆದರೆ ತನ್ನ ಮಗನ ಚಿಂತೆಯನ್ನೇ ಮಾಡ್ತಾ ಬರ್ತಾ ಇರುವಂತಹ ಮಂತ್ರಿ ದುಷ್ಟಬುದ್ಧಿಗೆ ಸುತ್ತಮುತ್ತಲು ಇರುವಂತಹ ಪರಿಸರ, ಅಲ್ಲಿ ತಿರುಗಾಡ್ತಾ ಇರುವಂತಹ ಭೂತ ಪ್ರೇತಗಳು ಅವನನ್ನ ಹೆದರಿಸಲಿಲ್ಲ. ಅವುಗಳ ಯಾವುದನ್ನು ಕಾಣದೆ ಬರೀ ದುಃಖದಿಂದ ತುಂಬಿರುವಂತಹ ಅವನು ದಾರಿಯನ್ನ ಕಾಣಬೇಕು ಅಂತ ಹೇಳಿ ಹತ್ತಿರದಲ್ಲಿಯೇ ಉರಿತಾ ಇರುವಂತಹ ಚಿತೆಯೊಳಗಿಂದ ಒಂದು ಕಟ್ಟಿಗೆಯನ್ನು ಉರಿಯುವ ಕೊಳ್ಳಿಯನ್ನ ಕೈಲಿ ಹಿಡ್ಕೊಂಡಿದ್ದಾನೆ. ಆ ಬೆಳಕಿನಲ್ಲಿ ದಾರಿಯನ್ನು ಕಂಡುಕೊಳ್ತಾ ದೇವಸ್ಥಾನದ ಒಳಗೆ ಬಂದ. ಬಾಗಿಲು ಹಾರಹೊಡೆದಿದೆ, ದೇವಸ್ಥಾನದ ಒಳಗಡೆಗೆ ಬೆಳಕಿಲ್ಲ. ತನ್ನ ಕೈಲಿರುವಂತಹ ಕೊಳ್ಳಿಯ ಬೆಳಕಿನಿಂದ ನೋಡ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆಗೆ. ಏನ್ ಕಾಣಿಸ್ತಾ ಇದೆ? ಚದುರಿ ಹೋಗಿದೆ ತಲೆ ಕೂದಲು, ಕೈ ಕಾಲುಗಳು ಆಚೆ ಈಚೆ ಚೆಲ್ಲಿ ಬಿಟ್ಟಿದ್ದಾನೆ. ಅನೇಕ ಆಯುಧಗಳ ಹೊಡೆತದಿಂದ ದೇಹ ಛಿದ್ರ ವಿಚ್ಛಿದ್ರವಾಗಿದೆ, ಅನೇಕ ಗಾಯಗಳು ತುಂಬಿದೆ, ರಕ್ತ ಹರಿದು ಹೋಗ್ತಾ ಇದೆ. ಅಂತಹ ರಕ್ತ ರಾಶಿಯ ಪ್ರವಾಹದ ಮಧ್ಯದಲ್ಲಿ ಪ್ರಾಣವನ್ನು ಚೆಲ್ಲಿಕೊಟ್ಟಂತಹ ಸುಕುಮಾರನಾದ ತನ್ನ ಮಗನನ್ನ ಕಂಡ.

ತನ್ನ ಕಣ್ಣ ಮುಂದೆ ಸತ್ತು ಬಿದ್ದಿರುವ ಆ ಮಗನನ್ನ ನೋಡ್ತಾ ಇದ್ದಾನೆ. ನೋಡಿ ಅವನ ಮನಸ್ಸಿಗೆ ಏನಾಯ್ತು ಅನ್ನೋದನ್ನ ಕವಿ ಇಲ್ಲಿ ಮೊದಲ ಮೂರು ಸಾಲಿನಲ್ಲಿ ಮಾಲೋಪಮೆಯ ಮೂಲಕ, ಮುಂದಿನ ಮೂರು ಸಾಲಿನಲ್ಲಿ ಸಹಜೋಕ್ತಿ ಎನ್ನುವ ಅಲಂಕಾರದ ಮೂಲಕ ಬಹಳ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಉನ್ನತವಾದ ತನ್ನ ಮನಸ್ಸಿನ ಕಲ್ಪನೆಯೇ ಮುರಿದು ಕೆಳಗೆ ಬಿದ್ದಿತೋ ಎನ್ನುವಂತೆ, ತನ್ನ ವಂಶದ ಕಲ್ಪವೃಕ್ಷವೇ ಮುರಿದು ಕೆಳಗೆ ಬಿದ್ದಂತೆ, ಸೌಭಾಗ್ಯದ ಅರಮನೆಯೇ ಒಂದು ಗೂಡಿ ಕೆಳಗಡೆಗೆ ಕೆಡವಿದಂತೆ, ತನ್ನ ಕಣ್ಣೆದುರಿಗೆ ತನ್ನ ಮಗ, ತನ್ನ ವಂಶದೀಪಕ ಕೆಳಗಡೆಗೆ ಬಿದ್ದು ಸತ್ತು ಹೋಗಿದ್ದಾನೆ. ಅವನ ಸಮೀಪಕ್ಕೆ ಬಂದ ಆ ದುಷ್ಟಬುದ್ಧಿ ನೋಡ್ತಾ ಇದ್ದಾನೆ, ಸುಂದರವಾದ ತನ್ನ ಮಗ ಸುಕುಮಾರ ಮದನ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನ ನೋಡ್ತಾ ಇದ್ದಾನೆ. ಮುಖಕ್ಕೆ ಏಟು ಬಿತ್ತು, ಒಂದು ಕಡೆಯ ಮೀಸೆ ಕಿತ್ತೇ ಹೋಗಿದೆ, ಮುಖದ ಭಿನ್ನಾಣವೇ ನಾಶವಾಗಿ ಹೋಗಿದೆ, ಆ ಕಣ್ಣುಗಳು ತೆರೆದಿದ್ದಾನೆ, ಆ ನೋವನ್ನ ತಡಿಲಾರದೆ ಹುಬ್ಬುಗಳು ಗಂಟು ಹಾಕಿಕೊಂಡಿದ್ದಾನೆ, ದೇಹವೆಲ್ಲ ರಕ್ತಮಯವಾಗಿ ಹೋಗಿದೆ, ತಲೆಗೆ ಏಟು ಬಿದ್ದು ತಲೆ ಕೂದಲಿನಿಂದ ರಕ್ತ ಹನುಕ್ತಾ ಇದೆ, ಅವನು ಹಾಕೊಂಡಿರುವ ಶ್ರೇಷ್ಠವಾದ ಬಟ್ಟೆಗಳು ಎಲ್ಲವೂ ಸಹ ರಕ್ತದಿಂದ ಚೆಲ್ಲಾಡಿ ಹೋಗಿದೆ ಬಟ್ಟೆಯ ಮೇಲೆ, ಅವನ ಕೈ ಕಾಲುಗಳೆಲ್ಲ ತುಂಡಾಗಿ ಹೋಗಿದ್ದಾವೆ. ಕವಿ ವರ್ಣನೆ ಮಾಡ್ತಾನೆ, ಭಿನ್ನವಾದ ಅವಯವಗಳು ತುಂಡಾಗಿ ಹೋಗಿದ್ದಾವೆ, ಯಾವುದೋ ಒಂದು ಕೈಯೋ ಕಾಲೋ ಕಿವಿಯೋ ಎಲ್ಲೋ ತುಂಡಾಗಿ ಬಿದ್ದುಬಿಟ್ಟಿದೆ. ಸುಂದರವಾದ ಸುಕುಮಾರನಾದ ಮದನನಲ್ಲಿ ಇಂತಹ ಕುರೂಪಿಯಾಗಿ ಅಂಗಗಳೆಲ್ಲ ಕ್ಷತ ವಿಕ್ಷತವಾದಂತಹ ಇಂತಹ ಘೋರ ರೂಪಿನ ಮದನೆಯಲ್ಲಿ ಇಂತಹ ತನ್ನ ಮಗ ಆ ಕಾತ್ಯಾಯಿನಿಯ ಮುಂದೆ ಸತ್ತು ಬಿದ್ದಿದ್ದಾನೆ.

ಕೈಯಲ್ಲಿ ಉರಿತಾ ಇರುವಂತಹ ಕೊಳ್ಳಿಗಳನ್ನ ಬಿಸಾಕಿದ. ಮಗನ ಸಮೀಪಕ್ಕೆ ಬಂದ. ಅವನ ಮೈ ಮೇಲೆ ಅಂತಃಕರಣದಿಂದ ತನ್ನ ಕೈಗಳನ್ನ ಆಡಿಸ್ತಾ ಇದ್ದಾನೆ. ಗಾಯಗಳ ಏಟು ಬಿದ್ದು ರಕ್ತ ಹರಿತಾ ಇದೆ. ಆ ದೇಹವನ್ನು ತಡೆಯುತ್ತಾ ಇದ್ದಾನೆ, ತಕ್ಕಯಿಸ್ತಾ ಇದ್ದಾನೆ. ಮೆಲ್ಲಕ್ಕೆ ಆ ದೇಹವನ್ನ ಎತ್ತಿಕೊಂಡು ತನ್ನ ಎದೆಯ ಮೇಲೆ ಒರಗಿಸಿಕೊಂಡ. ಆ ಮುಖಕ್ಕೆ ತನ್ನ ಮುಖವನ್ನು ಇಟ್ಟು ಆತ್ಮೀಯತೆಯಿಂದ ಚುಂಬಿಸ್ತಾ ಮುತ್ತು ಕೊಡ್ತಾ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಅಪ್ಪ ನಾನು ಬಂದಿದ್ದೀನಿ ಕಣೋ. ಹೇಳೋ ತಂದೆ, ಯಾಕೋ ಹೀಗೆ ಮಲ್ಕೊಂಡಿದ್ದೀಯ? ಈ ನಾಡನ್ನು ರಕ್ಷಣೆ ಮಾಡಬೇಡವೆ? ಈ ನಾಡಿನ ಆಡಳಿತವನ್ನು ನಡೆಸಬೇಡವೆ? ಪ್ರತಿದಿನ ಮನೆಗೆ ಬಂದ ಮೇಲೆ ಈ ದಿನ ಮಹಾರಾಜ ಕುಂತಳಾದೀಶ್ವರ ಈ ರೀತಿ ಹೇಳ್ದ, ತಂದೆಯವರೇ ಈ ರೀತಿ ಮಹಾರಾಜ ಆಜ್ಞೆ ಮಾಡ್ದ ಅಂತ ನನ್ನ ಮುಂದೆ ವಿವರಿಸ್ತಾ ಇದ್ದೆಲ್ಲ ಕಂದ. ಇವತ್ ಏನ್ ಹೇಳಿದ್ನಪ್ಪ ಮಹಾರಾಜ? ಏನ್ ಹೇಳ್ದ? ಏನು ಆಜ್ಞೆಯನ್ನು ಮಾಡಿದ್ದಾನೆ ಅದನ್ನ ಹೇಳೋ ಕಂದ. ಯಾಕೆ ಸುಮ್ಮನಿದ್ದೀಯಾ ಅಂತ ಹೇಳಿ ಹಲವು ರೀತಿಯಿಂದ ಹಂಬಲಿಸಿದ.

ಮಗನೇ, ಮದನ ನೋಡೋ, ಚಂದ್ರಹಾಸ ಬಂದಿದ್ದಾನೆ. ಅವನಿಗೆ ಆಜ್ಞೆಯನ್ನು ಮಾಡಬೇಕಲ್ವೇ? ಅನೇಕ ಬ್ರಾಹ್ಮಣರು ನಿನ್ನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆಲ್ಲ ಅನೇಕ ವಿಧವಾದ ದಾನ ಧರ್ಮ ದಕ್ಷಿಣೆಯಿಂದ ಅವರನ್ನ ಸಂತವಿಸಬೇಕಲ್ವೇ? ಮಗೋ, ಯಾಕೋ ಮಾತಾಡ್ತಾ ಇಲ್ಲ? ನಾನು ಬೈದೆ ಅಂತ ಸಿಟ್ಟು ಮಾಡ್ಕೊಂಡಿದ್ದೇನೋ? ಖಂಡಿತ ಸಿಟ್ಟು ಮಾಡ್ಕೊಳ್ಬೇಡ. ಈ ಶಿಕ್ಷೆ ನಿನಗಾಗಬಾರದಿತ್ತು. ಯಾಕೆ ಅಂತಂದ್ರೆ, ವೈಷ್ಣವ ದ್ರೋಹಿಗಳು ಯಾರು, ವಿಷ್ಣುವಿನ ಪರಮ ಭಕ್ತರಿಗೆ ಯಾರು ತೊಂದರೆಯನ್ನು ಉಂಟು ಮಾಡ್ತಾರೋ ಅಂಥವರಿಗಾಗಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನನಗೆ ಈ ನೋವು, ನನಗೆ ಇಂತಹ ಸಾವು ಬರಬೇಕೆ ಹೊರತು ನಿನಗಲ್ಲ ಕಂದ. ಯಾಕೆ ಅಂತಂದ್ರೆ, ನೀನು ಅಚ್ಯುತ ಪರಾಯಣ, ಶಿವಪೂಜಕ, ದೇವರು ಗುರುಗಳು ಬ್ರಾಹ್ಮಣರ ಸೇವಕ. ನೀನು ಇಂಥವನು, ನೀನು ಮೋಸದಿಂದ ಸಾಯುವುದು ಯೋಗ್ಯವೇ ಕಂದ? ಮದನ ಮಾತಾಡೋ ಅಂತ ಹೇಳಿ ಹಲವು ರೀತಿಯಿಂದ ವ್ಯಥೆಪಟ್ಟ ದುಷ್ಟಬುದ್ಧಿ.

ತನ್ನ ಮಗನಲ್ಲಿರುವಂತಹ ವಿಶೇಷವಾದ ಗುಣಗಳನ್ನ ಹಾಡಿ ಹೊಗಳಿ ಹಂಬಲಿಸ್ತಾ ಇದ್ದಾನೆ ಮಂತ್ರಿ ದುಷ್ಟಬುದ್ಧಿ. ಮದನ, ನೀನು ಮಿತ್ರಪ್ರಿಯ, ಅನೇಕ ನಿನ್ನ ಸ್ನೇಹಿತರಿಗೆ ಪ್ರಿಯವಾದಂತವನು. ನೀನು ರಾಜನಾದ ಕುಂತಳೇಶ್ವರನಿಗೆ ಸಂತೋಷವನ್ನು ಉಂಟು ಮಾಡಿದವನು. ನೀನು ಮಂಗಳವಾದ ಚರಿತ್ರೆ, ಉತ್ತಮವಾದ ನಡತೆಯನ್ನು ಹೊಂದಿದ್ದೀಯ. ಬುಧರಿಗೆ ಅಂದ್ರೆ ಅನೇಕ ಪಂಡಿತರಿಗೆ ಆಶ್ರಯವನ್ನು ಕೊಟ್ಟಿದ್ದೀಯ. ಹಿರಿಯದನ್ನ ಗುರುಭಾವಿ ಅಂದ್ರೆ ಹಿರಿಯ ವಿಚಾರಗಳನ್ನ ಚಿಂತನೆಯನ್ನು ಮಾಡ್ತಾ ಇದ್ದೀಯ, ಹಿರಿಯರನ್ನ ಗೌರವಿಸ್ತಾ ಇದ್ದೀಯ. ಜೊತೆಗೆ ಕವಿನುತ, ಕವಿಗಳಿಂದ ಸ್ತುತಿಸಲ್ಪಟ್ಟವನು ಅಥವಾ ನಮಸ್ಕರಿಸಲ್ಪಟ್ಟವನು ನೀನು. ವಿಚಿತ್ರ ಗುಣಿ, ನಿನಗೆ ಅನೇಕವಾದ ವಿಶಿಷ್ಟವಾದಂತಹ ಗುಣಗಳಿದೆ. ಮಂದರ ನಿಭ ಅಂದ್ರೆ ಗಾಂಭೀರ್ಯದಿಂದ ಕೂಡಿದಂಥವನು, ಸತತಂ ಭೋಗಿ, ಸದಾ ಕಾಲ ಸುಖವನ್ನೇ ಅನುಭವಿಸಿದವನು. ನಿನ್ನ ಕಾಲಿನಲ್ಲಿ ಧ್ವಜ, ವಜ್ರ ಇತ್ಯಾದಿಗಳು ಲಕ್ಷಣಗಳು ನಿನ್ನ ಕಾಲಿನಲ್ಲಿದೆ. ಪುತ್ರ, ಇಂತಹ ಗುಣ ನಿನ್ನವು ಅಂತ ಹೇಳಿ ಇವನು ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ನವಗ್ರಹ ಸ್ಥಿತಿಗಳು ನಿನ್ನಲ್ಲಿದೆ, ನಿನ್ನನ್ನು ಯಾರೂ ರಕ್ಷಣೆಯೇ ಮಾಡಲೇ ಇಲ್ವೇ, ನಿನಗೆ ನಾನೇ ಶತ್ರುವಾದ್ನಲ್ಲ ಮಗನೇ ಅಂತ ಹೇಳಿ ಹಲವು ರೀತಿಯಲ್ಲಿ ಮಂತ್ರಿಯಾದಂತಹ ದುಷ್ಟಬುದ್ಧಿ ಶೋಕವನ್ನು ಪಟ್ಟ. ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದಿಂದ ನವಗ್ರಹಗಳನ್ನು ಸಹ ವರ್ಣನೆ ಮಾಡ್ತಾ ಇದ್ದಾನೆ. ಮಿತ್ರ ಅಂದ್ರೆ ಸೂರ್ಯ, ರಾಜ ಅಂದ್ರೆ ಚಂದ್ರ, ಮಂಗಳ, ಬುಧ, ಗುರು, ಕವಿ ಅಂದ್ರೆ ಶುಕ್ರ, ವಿಚಿತ್ರ ಗುಣಿ ಮಂದರ ನಿಭ ಅಂತಂದ್ರೆ ಶನಿ, ಭೋಗಿ ಅಂತಂದ್ರೆ ಹಾವಿನ ತಲೆಯುಳ್ಳಂತ ಅವನು ರಾಹು, ಅದೇ ರೀತಿ ಧ್ವಜ ವಜ್ರ ಅಂತಂದ್ರೆ ಕೇತು. ಇವೆಲ್ಲ ಇರೋದ್ರಿಂದ ಈ ನವಗ್ರಹಗಳನ್ನು ಸಹ ಇದರಲ್ಲಿ ಸೇರಿಸಿಕೊಂಡು ತನ್ನ ಮಗನ ವಿಶೇಷವಾದ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಕವಿಯ ಇರುವಂತಹ ವಿಶೇಷವಾದಂತಹ ಅಲಂಕಾರ ಪ್ರತಿಭೆ ಎಷ್ಟಿದೆ, ಭಾಷಾ ಪ್ರತಿಭೆ ಎಷ್ಟಿದೆ ಅನ್ನೋದಕ್ಕೆ ಈ ಪದ್ಯ ಒಂದು ಉತ್ಕೃಷ್ಟವಾದಂತಹ ಉದಾಹರಣೆ. ಈ ರೀತಿ ದುಃಖಿಸುತ್ತಾ ಮುಂದೆ

ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಆ ಸುರಿದ ನೀರು ಮಗನ ಮೈ ಮೇಲಿರುವಂತಹ ಗಾಯವನ್ನು ತೊಳಿತಾ ಇದೆ ಅನ್ನುವ ಹಾಗೆ ಅವನ ದೇಹದಲ್ಲಿ ಉಂಟಾದ ಗಾಯದ ರಕ್ತದ ಧಾರೆಯನ್ನ ತೊಳೆದು ಹೋಯಿತು. ಅವನನ್ನ ಅನೇಕ ರೀತಿಯಿಂದ ಮುದ್ದು ಮಾಡ್ತಾ ಇದ್ದಾನೆ, ಅನೇಕ ರೀತಿಯಿಂದ ಹಂಬಲಿಸಿದ, ಹಲುಬಿದ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ, ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರ್ಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸಹಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ ನೋವನ್ನು ತಡೆಯಲಾರದೆ

ಕಥೆಯಿಂದ ಜೋರಾಗಿ ತನ್ನ ತಲೆಯನ್ನ ಬಡಿದುಕೊಂಡಾಗ ಕುಂಬಳದ ಕಾಯಿಯಂತೆ ಅವನ ತಲೆ ಪಟ್ ಅಂತ ಒಡೆದು ಅವನ ತಲೆಯಲ್ಲಿರುವಂತಹ ಮೆದುಳೆಲ್ಲ ಹೊರಗೆ ಚೆಲ್ಲಿ ಹೋಯಿತು. ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ದೇವರ ಮುಂದೆ ಬೆಳಗ್ತಾ ಇರುವಂತಹ ಎರಡು ದೀಪಗಳು ನಂದಿ ಹೋದವು ಎನ್ನುವಂತೆ ಆ ಮಂತ್ರಿಯಾದ ದುಷ್ಟಬುದ್ಧಿ ಹಾಗೂ ಅವನ ಮಗ ಮದನ ಇಬ್ಬರು ಸತ್ತು ಬಿದ್ದರು.

ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗ್ಲಿಲ್ಲ. ರಾತ್ರಿ ಸಮಯದಲ್ಲಿ ಇದು ನಡೆದಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಊರಿನಲ್ಲಿ ಎಲ್ಲ ತಮಗೊಬ್ಬ ಹೊಸ ರಾಜ ಸಿಕ್ಕ, ರಾಜನಿಗೆ ಮದುವೆಯಾಗಿದೆ, ತಮ್ಮ ರಾಜ್ಯದ ರಾಜಕುಮಾರಿ ಮಹಾರಾಣಿ ಆಗಿದ್ದಾಳೆ. ಆ ಉತ್ಸವ ಸಂಭ್ರಮದಲ್ಲಿ ಇಡೀ ರಾಜಧಾನಿ ಸಂಭ್ರಮಿಸ್ತಾ ಇದೆ. ಹಾಗಾಗಿ ಇವರಿಗೆ ಗೊತ್ತೇ ಆಗ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಯಿತು. ಕವಿ ಬಹಳ ಚೆನ್ನಾಗಿ ಈ ಸೂರ್ಯೋದಯದ ವರ್ಣನೆಯನ್ನ ಅತ್ಯದ್ಭುತವಾಗಿ ಈ ಪದ್ಯದಲ್ಲಿ ಮಾಡಿದ್ದಾನೆ. ಅಂಧಕಾರದೊಡನೆ ಕತ್ತಲೆಯು ಜಾರಿ ಹೋಯಿತು. ಆ ಕಮಲದ ಮೊಗ್ಗಿನಲ್ಲಿ ಹಿಂದಿನ ದಿನ ಸೂರ್ಯಾಸ್ತ ಆದಾಗ ಆ ಕಮಲದ ಮೇಲೆ ಜಯಂಕಾರವನ್ನು ಮಾಡ್ತಾ ಇದ್ದಂತಹ ದುಂಬಿಗಳು ಸೂರ್ಯಾಸ್ತ ಆದಾಗ ಆ ಕಮಲಗಳು ಮುಚ್ಚಿಕೊಂಡಾಗ ಅದರ ಒಳಗಡೆಗೆ ಬಂಧಿಯಾಗಿದ್ದು ಈಗ ಸೂರ್ಯೋದಯದಿಂದ ಆ ಕಮಲಗಳೆಲ್ಲ ಅರಳಿದೆ. ಹಾಗಾಗಿ ಅಳಿ ಕುಲದ ಸೆರೆ ಬಿಟ್ಟುದು ಅಂಬುಜದ ಒಡನೆ ಕಮಲದ ಒಳಗಡೆಗೆ ಸೆರೆಯಾಗಿರುವಂತಹ ಆ ದುಂಬಿಗಳ ಮತ್ತೆ ಅಲ್ಲಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಹಾರಾಡ್ತಾ ಇದ್ದಾವೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದ್ದಾನೆ. ಹೀಗೆ ಎಲ್ಲಾ ಕಡೆಗೂ ಮಂಗಳಮಯವಾದಂತಹ ವಾತಾವರಣ ಹೊಂಗಿರಣಗಳು ತುಂಬಿದೆ. ಇಂತಹ ಬೆಳಗಿನಲ್ಲಿ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ಅವನು ದಾರಿಯಲ್ಲಿ ಬಿಟ್ಟಿರುವಂತಹ ಹೊಸ ಹೂವುಗಳನ್ನ ಬಿಡಿಸಿಕೊಂಡು ದೇವಿಯ ಸ್ತೋತ್ರವನ್ನು ಮಾಡ್ತಾ ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದ್ರೆ ಅಲ್ಲಿ ನೋಡಿದ್ರೆ ಏನು, ಎಲ್ಲಾ ಕಡೆಗೂ ರಕ್ತ ಎರಚಿ ಬಿಟ್ಟಿದೆ. ಎಲ್ಲೋ ಒಂದು ಕಡೆಗೆ ತುಂಡು ತುಂಡಾಗಿ ಬಿದ್ದಿರುವಂತಹ ಅಂಗಾಂಗಗಳು ನೋಡಿದ್ರೆ ವಿಚಿತ್ರಮಯವಾದಂತಹ ಸನ್ನಿವೇಶ. ನೋಡಿದ್ರೆ ಇಬ್ರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಇವರನ್ನು ನೋಡಿ ಆಶ್ಚರ್ಯ ಆಯ್ತು ಆ ಅರ್ಚಕನಿಗೆ.

ಅಲ್ಲಿ ಬಿದ್ದಿರುವ ಎರಡು ದೇಹಗಳನ್ನು ನೋಡಿದ, ಗಮನ ಇಟ್ಟು ನೋಡಿದ ಮೇಲೆ ಅರ್ಚಕನಿಗೆ ಗೊತ್ತಾಯಿತು, ಇದು ನಮ್ಮ ಮಹಾಮಂತ್ರಿಗಳಾದ ದುಷ್ಟಬುದ್ಧಿ ಹಾಗೂ ಅವನ ಮಗನಾದಂತಹ ಮದನನ ದೇಹ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಇದೇನಿದು ವಿಚಿತ್ರ, ನಿನ್ನೆ ಸಂಜೆಯಿಂದ ಇವತ್ತು ಬೆಳಗಿನ ಒಳಗಡೆಗೆ ಅಥವಾ ನಿನ್ನೆ ರಾತ್ರಿಯಲ್ಲಿ ಎಂತೆಂತಹ ಕೆಲಸಗಳು ನಡೆದಿದೆ. ಪಟ್ಟಣದೊಳಗೆ ಹೊಸಗೆ ಪಸರಿಸಿತು, ನಿನ್ನೆ ಸಂಜೆ ನೋಡಿದ್ರೆ ಪಟ್ಟಣದಲ್ಲೆಲ್ಲ ಸಂಭ್ರಮ ಉತ್ಸವ ನಡೀತಾ ಇದೆ, ಹೊಸಗೆ ಉತ್ಸವ ನಡೀತಾ ಇದೆ. ರಾಜ್ಯವನ್ನು ಬಿಟ್ಟು ನಮ್ಮ ಕುಂತಳಾದೀಶ್ವರ ವಾನಪ್ರಸ್ಥಾಶ್ರಮಕ್ಕೆ ಅಂತ ಕಾಡಿಗೆ ಹೋದ ನಿನ್ನೆಯ ರಾತ್ರಿ. ಚಂದ್ರಹಾಸನಿಗೆ ನಿನ್ನೆಯ ರಾತ್ರಿಯೇ ಪಟ್ಟಾಭಿಷೇಕವಾಗಿದೆ. ನೋಡಿದ್ರೆ ಆಶ್ಚರ್ಯ, ನಿನ್ನೆಯ ರಾತ್ರಿಯೇ ಇಲ್ಲಿ ಮಂತ್ರಿಯಾದ ದುಷ್ಟಬುದ್ಧಿಗೂ ಆತನ ಮಗನಾದಂತಹ

ಮದನನಿಗೋ ದುರ್ಮರಣ ಸಂಭವಿಸಿದೆ. ಅಬ್ಬಾ, ಇಂತಹ ಕೆಲಸವನ್ನು ಯಾರು ಮಾಡಿದ್ರಪ್ಪ? ಈ ದುರ್ಮರಣಕ್ಕೆ ಕಾರಣರಾದ ಯಾರು? ಶಿವಶಿವ ಅನ್ನುತ್ತ ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ, ಅದನ್ನು ಕೇಳಿ ಚಂದ್ರಹಾಸ ದೇವಾಲಯಕ್ಕೆ ಹೋಗಬೇಕು ಅಂತ ಹೇಳಿ, ಜೊತೆಗೆ ಈ ವಿಷಯವನ್ನು ಕೇಳಿ ಕಾಲಿಗೆ ಪಾದರಕ್ಷೆಗಳನ್ನು ಹಾಕೊಳ್ಳಿಕ್ಕೂ ಸಮಯವಿಲ್ಲದೆ ಇದ್ದಾಗೆ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ.

ಆ ದುರ್ಗಾ ಮಂದಿರಕ್ಕೆ ಅನೇಕ ಜನಗಳ ಜೊತೆಗೆ ಅಂಗರಕ್ಷಕರು, ಸಖರು, ಸೇವಕರು, ಸಖಿಯರ ಜೊತೆಗೆ ಬಂದ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅವರೆಲ್ಲರೂ ಸಹ ಬಂದಿದ್ದಾರೆ. ಅನೇಕ ಜನಗಳು ಅಲ್ಲಿ ನೆರೆದಿದ್ದಾರೆ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯ್ತು ಚಂದ್ರಹಾಸನಿಗೆ. ಇದೇನಿದು ತಾಯೇ, ಒಂದು ಕಡೆ ನಗೆಯನ್ನು ಕೊಡ್ತೀಯ ಬದುಕಿನಲ್ಲಿ, ಇನ್ನೊಂದು ಕಡೆಗೆ ಈ ದುಃಖವನ್ನು ಕೊಡ್ತಾ ಇದ್ದೀಯ. ನಿನ್ನೆಯ ದಿನ ಇನ್ನೊಂದು ಮದುವೆಯಾದಂತ ಸಂತೋಷ, ರಾಜ್ಯಕ್ಕೆ ಒಡೆಯನಾದಂತ ಸಂತೋಷ, ಇಲ್ಲಿ ನೋಡಿದ್ರೆ ಎರಡು ಸಂತೋಷವನ್ನು ಕೊಟ್ಟೆ, ಅದೇ ರೀತಿ ಎರಡು ದುಃಖವನ್ನು ಕೊಡ್ತಾ ಇದ್ದೀಯ. ನನ್ನ ಮಾವನಾದಂತಹ ದುಷ್ಟಬುದ್ಧಿ, ನನ್ನ ಮೈದನಾದಂತಹ ಮದನನ ಸಾವಿನ ನೋವನ್ನು ನನಗೆ ಕೊಟ್ಟೆ. ತಾಯೇ, ನಾನು ಮಾಡಿದ ಅಪರಾಧವೇನು? ನನಗೆ ಬಂದಿರುವಂತಹ ಭಾಗ್ಯವನ್ನು ಕತ್ತರಿಸಿ ಬಿಟ್ಟೆ ನೀನು. ಅಮ್ಮ, ನನ್ನ ತಪ್ಪೇನು? ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಕೊಟ್ಟ ಹಿಂತಿರುಗಿಸಿದರೆ ಸರಿ, ಇಲ್ಲದೆ ಹೇಳಿದ್ರೆ ನಾನು ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ.

0: ಅಲ್ಲಿ ಬಂದು ಗೋಳಾಡ್ತಾ ಇರುವಂತಹ ಅನೇಕ ಬಂಧು ಜನಗಳಿಗೆಲ್ಲ ಧೈರ್ಯವನ್ನು ಹೇಳ್ದ. ವಿಷಯ ಬಂದಿದ್ದಾಳೆ, ವಿಷಯ ತಾಯಿ ಬಂದಿದ್ದಾರೆ, ಅವರೆಲ್ಲರೂ ಸಹ ವ್ಯಥೆಯನ್ನು ಪಡ್ತಾ ಇದ್ರೆ ಅವರಿಗೆಲ್ಲ ಧೈರ್ಯವನ್ನು ಹೇಳಿ ಹೇಗಾದ್ರೂ ಮಾಡಿ ತಾಯಿಯ ಅನುಗ್ರಹವನ್ನು ಪಡೆದು ದುರ್ಗೆಯ ಅನುಗ್ರಹದಿಂದ ನಾನು ಇವರಿಬ್ಬರನ್ನು ಬದುಕಿಸಿಕೊಳ್ತೇನೆ ಅಂತ ಹೇಳಿ ಇವರು ಸಮಾಧಾನವನ್ನು ಹೇಳ್ದ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ, ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅಲ್ಲಿ ಕುತ್ಕೊಂಡು ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಪಾಯಸದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ. ದುರ್ಗಾ ಪಾಯಸ ಪ್ರಿಯ ಅಂತ ಒಂದು ಮಾತು, ಪಾಯಸಾನ್ನ ಪ್ರಿಯ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ತಾಯಿ ದುರ್ಗೆಯನ್ನು ವರ್ಣನೆ ಮಾಡ್ತಾರೆ. ಹಾಗೆ ಆ ಪಾಯಸದ ಮೂಲಕ ಅನೇಕ ರೀತಿಯ ಹೋಮವನ್ನ ದೇವಿಯ ಹೆಸರು ಹೇಳ್ತಾ ಹೋಮವನ್ನು ಮಾಡಿದ. ಇಲ್ಲಿ ಕವಿ ಒಂದೇ ಪದ್ಯದಲ್ಲಿ ಎರಡು ಪದಗಳನ್ನು ಬಳಸ್ತಾನೆ, ಘೃತ ಮತ್ತು ಆಜ್ಯ ಅಂತ. ಎರಡು ತುಪ್ಪಕ್ಕೆ ಹೆಸರೆ, ತುಪ್ಪ ಗಟ್ಟಿಯಾಗಿದ್ರೆ ಘೃತ, ತುಪ್ಪ ನೀರಾಗಿದ್ರೆ ಆಜ್ಯ. ಹೀಗೆ ಇಂತಹವುಗಳನ್ನೆಲ್ಲ ಬಳಸಿ ಅವನು ದೇವಿಯ ಹೆಸರಿನಲ್ಲಿ ದುರ್ಗಾ ಸೂಕ್ತದಿಂದ ಪೂಜೆಯನ್ನು ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಮವನ್ನು ಮಾಡಿದ. ಆದರೂ ತಾಯಿ ಒಲಿಯಲಿಲ್ಲ, ಅಷ್ಟು ಸುಲಭಕ್ಕೆ ಇವನ ಮೇಲೆ ಕಟಾಕ್ಷವನ್ನು ಬೀರಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು, ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದ್ರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಈಗ ಸೇವಾ ಮಾಹಿತಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30ರಂದು ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ಪೈನ್ಮ್ಯಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, IW ಮ್ಯಾನ್ ಪವರ್ ಸೆಕ್ಯೂರ್ ಸೊಲ್ಯೂಷನ್ಸ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. SSLC, PUC, ITI ಡಿಪ್ಲೊಮೊ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18ರಿಂದ 40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಗಮನಿಸಿ, ಈ ನೇರ ಸಂದರ್ಶನ June 30ರಂದು ಬೆಳಿಗ್ಗೆ 10 ಗಂಟೆಗೆ ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗದಲ್ಲಿ. June 28ರಂದು 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ತಪ್ಪದೇ ಹಾಕಿಸಬೇಕೆಂದು ಹಾಗೂ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಲಸಿಕೆಯನ್ನು ಹಾಕಿಸುವಂತೆ, 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ, ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ, ಮಾಚೇನಹಳ್ಳಿ, ಶಿವಮೊಗ್ಗ. ಇಲ್ಲಿ 1 ವರ್ಷಾವಧಿಯ ಟೂಲ್ ರೂಮ್ ಮೆಷಿನಿಸ್ಟ್ TRM ಕೋರ್ಸ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ಟೂಲ್ ರೂಮ್ ಮೆಷಿನಿಸ್ಟ್ ಅಂದರೆ TRM 1 ವರ್ಷ, SSLC ಪಾಸ್ ಅಥವಾ ಫೇಲ್. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಥಿಯ ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ, ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಚೇನಹಳ್ಳಿ ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದಾಗಿದೆ. ಸಂಪರ್ಕ ಸಂಖ್ಯೆ 0818224654, ಮೊಬೈಲ್ ಸಂಖ್ಯೆ 9448307027. ಸೇವಾ ಮಾಹಿತಿ ಪ್ರಸಾರವಾಯಿತು. ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣ. ಬಿಪಿ ಶೋಭಾ ಅವರ ಧ್ವನಿಯಲ್ಲಿ ಅಂಬಿಕಾ ತನಯದತ್ತ ಅವರ ಕೃತಿ ಬಂಗಾರದೆಲೆಯ ಮೇಲೆ.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 2:40 ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಈಗ ಜನಪದ ಸಂಗೀತ. ಚಿತ್ರದುರ್ಗ ಜಿಲ್ಲೆ ಕುರುಬನಹಳ್ಳಿಯ ಶ್ರೀಮತಿ ಗೌರಮ್ಮ ಮತ್ತು ಸಂಗಡಿಗರಿಂದ ಬಳೆಗಾರರ ಪದಗಳು.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಕುರುಬನಹಳ್ಳಿಯ ಶ್ರೀಮತಿ ಗೌರಮ್ಮ ಮತ್ತು ಸಂಗಡಿಗರಿಂದ ಬಳೆಗಾರರ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ, ವೇಳೆ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಕಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿಯಾಗಿದೆ ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿ ಕೊಡುವಂತಹ ಕೆಲಸ ನಾವು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿದೆ ಪಟ್ಟಿಗಳು ಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953ರಲ್ಲಿ ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು

0: ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು, ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ 2 ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ 2ನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯೂಬ್. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ 2 ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
2: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹು ಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ 2 ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
1: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
3: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾವು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾವು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹುರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
1: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರ್ ಅವರೇ?
4: ಇಸ್ಲಾಮಿನ ನಾಲ್ಕನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರ

0: ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ವಸಲ್ಲಂರವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರವರು ವಿಷ ಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
1: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
2: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾನೆ. ಆತ ಸುಖ ಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸುತ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದಾರ್ ಅವರೇ?
0: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
2: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು

0: ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು 4 ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ, ಮುಖ, ಕುತ್ತಿಗೆ, ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ್ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದ್ರೆ ಸಾಲದು. ಅಶೂರ ದಿನದಂದು ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದ್ರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ, ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ

0: ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶ್ಶಿರಾ ಅಯ್ಯೋ, ನಮಸ್ಕಾರ.
1: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.
3: ಸಮಯ 12:35. ಇದು ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ.

0: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.

ಆತ್ಮೀಯ ಕೇಳಿದರೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಡಾಕ್ಟರ್ ಕಾರುಣ್ಯ ಅವರೊಂದಿಗೆ ಸಂದರ್ಶನ ಮೂಡಿಬರ್ತಾ ಇದೆ. ಇವರನ್ನು ಸಂದರ್ಶನ ಮಾಡ್ತಾ ಇದ್ದಾರೆ ಶಿಲ್ಪಾ ಹೆಚ್.ಎಂ. ಅವರು. ರಾಜ್ಯವ್ಯಾಪಿ ಪ್ರಸಾರವಾಗುವ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ, ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.

ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮಹಿಳೆಯರ 2020 ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಕಡೆಯವರೆಗೂ ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
1: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೆಳಗಡೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ, ಸರಿಯಾಗಿ ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿರುತ್ತೆ, ಹಾಗೆಯೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
2: ಅಂದ್ರೆ ಒಂದ್ ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜ್ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು ಎರಡು ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ ಎರಡು ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ ಎರಡು ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆ ಆಗಿಯೂ, ಡೆವಲಪ್ಮೆಂಟ್ ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿಯೂ ನೋಡ್ತೀವಿ. ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲ ಅದು ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡುವುದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಮಗು ಈಗ ರೆಸ್ಪಾಂಡ್ ಮಾಡುವಂತದ್ದು, ನಾವೇನೇ ಹೇಳಿದ್ರು ನಗು ಅಂತದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
1: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನು ವಿವರವಾಗಿ ತಿಳಿಸಿ ಡಾಕ್ಟರ್.
2: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರೂ ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ. ಬೆಳವಣಿಗೆ ಅಂತ ಬಂದಾಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5-3.5 ಅಂದ್ರೆ 2.5 kg to 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ, ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೇನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗುತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ಸೊ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ ಬಿಪಿ ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಫಿಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5-3.5 kg ಅಲ್ಲಿ ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಏನು

0: ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದ್ಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ.
1: ಅಲ್ಲಿಂದ
0: ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹುಟ್ಟಿ ಮೊದಲು 10 ದಿನ ಮಗುವಿನ ತೂಕದ 10-15 ಭಾಗದಷ್ಟು ತೂಕ ಇಳಿಕೆ ಆಗತ್ತೆ. ಪ್ರತಿ ಮಗುದು ಅಷ್ಟೆ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು, ಅಥವಾ ಹಾಸ್ಪಿಟಲ್ ಇರ್ಬೇಕಾದ್ರೆ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ. ಹುಟ್ಟಿ ಮೊದಲನೇ 10 ದಿನ 10-15%. ಈಗ ಉದಾಹರಣೆಗೆ ಒಂದ್ ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ದಿನಗಳಲ್ಲಿ ಒಂದು 300 g ತನಕ ತೂಕ ಇಳಿಬಹುದು, 300-400 g ತನಕ, ಇದು ನಾರ್ಮಲ್. ಅದ್ರ ನಂತರ ಪ್ರತಿದಿನ 20-30 g ಅಷ್ಟು ತೂಕ ಬರ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದ್ ಅಂದಾಜಲ್ಲಿ 500-700 g ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು ಮೊದಲ 5-6 ತನಕ. ತದನಂತರ 400-500 g ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 kg ಇರೋ ಮಗು 5ನೇ ತಿಂಗಳಿಗೆ ಅಥವಾ 6ನೇ ತಿಂಗಳು ತುಂಬೋದ್ರಲ್ಲಿ 6 kg ಆಗತ್ತೆ. 1 ವರ್ಷ ತುಂಬೋದ್ರಲ್ಲಿ 9 kg ಆಗತ್ತೆ. 2 ವರ್ಷ ತುಂಬೋ ತನಕ ಹುಟ್ಟಿದ ತೂಕ 4 ಆಗತ್ತೆ, ಅಲ್ಲಿಗೆ 12 kg ಬರುತ್ತೆ. ಸೊ ಹಾಗೆ 3 ವರ್ಷ ತುಂಬೋದ್ರಲ್ಲಿ ಅದು 4 ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 g ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪತಿರೋ ಮಗು ಅಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರುತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳು ಇಷ್ಟು ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5-2.5-3 ತಿಂಗಳ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ, ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋಂಥದ್ದು. ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನು ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೇನೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ? ಎತ್ತರ ಬೆಳೆಯುವಂತದ್ದು, ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗುತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ, ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶಲಿ ಹುಟ್ಟಿದ ಮಕ್ಕಳು ಆವರೇಜ್ 45-50 cm ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂತದ್ದು. ಸೊ ಆ ತರದ್ರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಈಗ ಒಂದ್ ಮಗು 50 cm ಉದ್ದ ಇತ್ತು ಹುಟ್ಟುವಾಗ್ಲೆ ಅಂತ ಆದ್ರೆ ನಿಮ್ಗೆ 3 ತಿಂಗಳು ತುಂಬೋ ತನಕ 60 cm ಆಗುತ್ತೆ, 6 ತಿಂಗಳು ತುಂಬೋ ತನಕ 65, 1 ವರ್ಷಕ್ಕೆ ಬರುವಾಗ 75 cm ಆಗುತ್ತೆ. ಆಯ್ತಾ? ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 cm, 4ನೇ ವರ್ಷಕ್ಕೆ 100 cm ಆಗಿ ಪ್ರತಿ ವರ್ಷಕ್ಕೂ 5-6 cm ಬೆಳೀತಾ ಹೋಗುತ್ತೆ 12 ವರ್ಷ ತನಕ. ಈ ರೂಲ್ ಎಲ್ಲಾ ಮಕ್ಕಳಿಗೂ ಹಿಂಗೇನಾ, ಈಗ 1 ವರ್ಷದ ಮಗು 75 cm ಇರ್ಬೇಕಾ? ಹುಟ್ಟಿದಾಗ ಎಲ್ಲಾ ಮಕ್ಕಳು 50 cm ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು, 46 ಇರ್ಬೋದು. ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನೂ ಹೋಗ್ತಿರ್ಬೋದು ಏಜಿಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ 33-35 cm ಅಷ್ಟು ಇರುತ್ತೆ, ಅದು ನಮಗೆ 1 ವರ್ಷಕ್ಕೆ ಬರೋ ತನಕ ಒಂದು 40-45 cm ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೆ, ಹುಟ್ಟಿದಾಗ ತಲೆಗಿಂತ 2-3 cm ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲುತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ ಮಾಡ್ತಾ ಇರ್ತಾರೆ. ಮಗು ದಪ್ಪ ಇಲ್ಲ ಅಂದ್ಕೂಡ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ
1: ಗಮನಿಸ್ಬೇಕಾಗುತ್ತೆ.
0: ಇದೆಲ್ಲ ಬೆಳವಣಿಗೆ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನು ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದೀರಾ, ಪೌಷ್ಟಿಕ ಆಹಾರ, ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೆ ಏನೇ ಅನುಮಾನ ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದ್ ಬೇಡ ಅಂತ ಹೇಳ್ತೀರಲ್ವಾ, ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ.

0: ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ ಇದರಲ್ಲಿ ಏನೇನ್ ಬರುತ್ತೆ ಡಾಕ್ಟ್ರೆ?
1: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನ್ ಬರುತ್ತೆ, ಮಗು ಕತ್ ನಿಲ್ಲುವಂಥದ್ದು ಇರ್ಬೋದು, ಅಥವಾ ಕೂರುವಂಥದ್ದು, ನಡೆಯುವಂಥದ್ದು, ನಿಲ್ಲುವಂಥದ್ದು, ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್ ಅಂದ್ರೆ ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಏನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂಥದ್ದು. ಕತ್ತು ನಿಲ್ಲೋದು ಶುರುವಾಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ತು ನಿಲ್ಲುವಂಥದ್ದು. ನೆಕ್ಸ್ಟ್ ಬರುವಂತದ್ದು ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಚ್ಕೊಳ್ಳೋದು ಏನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂಥದ್ದು. ನೆಕ್ಸ್ಟ್ ಬರೋದು ಕೂರೋದು, ಮಗು ಅದು ತನ್ನದೇ ಸಪೋರ್ಟ್ ಅಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, ಎರಡು ಕೈನು ಮುಂದೆ ಊರ್ಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ ಎರಡು ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು 6ನೇ ತಿಂಗಳು, 6ರಿಂದ 8 ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದಲೇ ಕೂರುವಂತದ್ದು 8ನೇ ತಿಂಗಳಿಗೆ ಬರುತ್ತೆ, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ವಾ, ಅಂಬೆಗಾಲ್ ಹಾಕೋದು 9ನೇ ತಿಂಗಳಿಂದ 12ನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್. ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲೋದನ್ನ ಕಲಿಯತ್ತೆ, ಅದು 10ರಿಂದ 12ನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಇಲ್ದಲೇ ನಿಲ್ಲುವಂಥದ್ದು, ಮತ್ತೆ ಕೆಲವೊಂದು 1 ಅಥವಾ 2 ಹೆಜ್ಜೆ ಹಾಕುವಂಥದ್ದು ಸಪೋರ್ಟ್ ಇಲ್ದಲೆ, 12ರಿಂದ 14 ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ ಅದಕ್ಕೋಸ್ಕರ. ಆಮೇಲೆ ನಡಿಲಿಕ್ಕೆ ಶುರು ಆಗುತ್ತೆ 14ನೇ ತಿಂಗಳಿಂದ. 14ರಿಂದ ಮತ್ತೆ 16-18 ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲು ಹತ್ತುವಂಥದ್ದು ಸಪೋರ್ಟ್ ಇಟ್ಕೊಂಡು ಹತ್ತುವಂಥದ್ದು, 2ನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂಥದ್ದು, 3ನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್ ಒಂದೊಂದ್ ಕಾಲು, ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂಥದ್ದು, ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, 3 ಚಕ್ರದ ಸೈಕಲ್ ನೋಡಿರ್ತೀರ ಅದನ್ನ ತುಳಿಯುವಂಥದ್ದು, ಇದೆಲ್ಲ ಗ್ರಾಸ್ ಮೋಟಾರ್ ಅಂತ ಹೇಳ್ತೀವಿ.
0: ಕಣ್ಣಿಗೆ
1: ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ ಮಕ್ಕಳದ್ದು.
0: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗತ್ತೆ ಮಗುವಿಂದು ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರ, ಏನ್ ಹೇಳ್ತೀರಿ ಡಾಕ್ಟರ್?
1: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು 3ರಿಂದ 5 ತಿಂಗಳು ಅಂದ್ಕೊಂಡ್ಲೆ ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ ಕತ್ತು ನಿಲ್ಲುವಿಕೆ. ಕೂರೋದು 6ರಿಂದ 8 ತಿಂಗಳು, ಯಾವುದೇ ಬೆಳವಣಿಗೆಗೂ ಒಂದು ರೇಂಜ್ ಅಂತ ಇದೆ, 6ನೇ ತಿಂಗಳಿಗೆ ಆಗ್ಬೇಕು, 5ನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ, ಪ್ಲಸ್ ಆರ್ ಮೈನಸ್ 2 ಮಂತ್ಸ್ ಅಂತ ಹೇಳ್ತೀವಿ. ಇನ್ನೊಂದು 1 ಅಥವಾ 2 ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, 5 ತಿಂಗಳ ತನಕನು ಕೂತಿಲ್ಲ ಕತ್ತು, 6ನೇ ತಿಂಗಳು 7 ತಿಂಗಳ ತನಕ ನೋಡ್ಬೋದು. ಕೂರೋದು 6ರಿಂದ 8 ತಿಂಗಳು ಅಂತ ಹೇಳ್ತೀವಿ ಸಪೋರ್ಟ್, ಬಟ್ 10 ತಿಂಗಳ ತನಕನು ನೀವು ವೇಟ್ ಮಾಡಬಹುದು ಮಗು ಕೂರ್ತಿಲ್ಲ ಅಂತ. ನಡೆಯೋದು ಅಷ್ಟೇ, 1ರಿಂದ ಅಂದ್ರೆ 12 ತಿಂಗಳಿಂದ 14 ತಿಂಗಳು ಅಂತ ಹೇಳಿದ್ರು, 16 ಅಥವಾ 18 ವರೆಗೂ ಇಂಡಿಪೆಂಡೆಂಟ್ ಆಗಿ ನಡಿಲಿಕ್ಕೆ ವೇಟ್ ಮಾಡಬಹುದು. ಅಂದ್ರೆ ಯಾವಾಗ 18 ತಿಂಗಳು ಅಂದ್ರೆ 1.5 ವರ್ಷ ಆಯ್ತು, ಮಗು ಒಂದ್ ಸಪೋರ್ಟ್ ಕೂಡ ಇಟ್ಕೊಂಡು ನಡೀತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಾಗ ನೀವು ತಕ್ಷಣ ಬರ್ಬೇಕಾಗತ್ತೆ ವೈದ್ಯರನ್ನ ಕಾಣ್ಲಿಕ್ಕೆ.
0: ಹಾಗೆ ಇನ್ನೊಂದು ಹೇಳಿದ್ರೆ ಫೈನ್ ಮೋಟಾರ್.
1: ಫೈನ್ ಮೋಟಾರ್ ಏನಾಗುತ್ತೆ ಅಂದ್ರೆ, ಇವಾಗ ಇದು ಬೆಳವಣಿಗೆನೆ, ನಮ್ಮ ಕೈ ಕಾಲು ಯೂಸ್ ಮಾಡಿ ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ ಅಂದ್ರೆ ಮೈನ್ಯೂಟ್ ಅಲ್ಲಿ. ಅಂದ್ರೆ ಉದಾಹರಣೆಗೆ ಮಗು ಒಂದು, ನೀವ್ ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ 2 ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ 4ನೇ ತಿಂಗಳಲ್ಲಿ. 6ನೇ ತಿಂಗಳಿಗೆ ಬರುವಾಗ ನೀವ್ ಏನಾದ್ರು ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು, ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಅದು ಒಂದೇ ಕೈಯಲ್ಲಿ ಹಿಡುವಂತದ್ದು. ನೆಕ್ಸ್ಟ್ 7-8 ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂತದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಅದ್ಲು ಬದ್ಲು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬರುವಂತದ್ದು, ನೀವೇನೇ ಪೆನ್ ಕೊಟ್ರು ನೀವು ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯುತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರೆ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿಯುವಂಥದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 ವರ್ಷ ಅಥವಾ ವರ್ಷದ ಮೇಲೆ 2 ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ 3 ಬೆರಳಲ್ಲೇ ಇಟ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. 15ನೇ ತಿಂಗಳಿಂದ 18 ತಿಂಗಳು ಬರೋವರೆಗೆ ಮಗು, ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ 3 ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ 2ನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. 2ರಿಂದ 3ನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತು ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮ್ಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತದ್ದು.
0: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
1: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
0: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತ.

0: ಹೌದು. ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು. ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು, ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್, ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂತದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. ಎರಡನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ, ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ. ಇದನ್ನ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. ಮೂರು ತಿಂಗಳಾಗೋದ್ರಲ್ಲಿ ಮಗುಗೆ ಗೊತ್ತಾಗತ್ತೆ ತನ್ನ ತಾಯಿ ಯಾರು. ಆರನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗತ್ತೆ. ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು, ಈಗ ಆರು ತಿಂಗಳು ಮೇಲಿನ ಮಕ್ಳಿಗೆ, ಆರು ಎಂಟು ಒಂಬತ್ತು ತಿಂಗಳು, ನೀವು ಎತ್ಕೊಳಕ್ ಹೋಗಿ ಯಾವ್ದೇ ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡತ್ತೆ. ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ ಬೇರೆಯವರು ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ
1: ಮಕ್ಕಳಲ್ಲಿ,
0: ಗೊತ್ತಾಗತ್ತೆ. ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು ಆರು ತಿಂಗಳು ಮೇಲ್ಪಟ್ಟು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಒಂಬತ್ತರಿಂದ ಹತ್ತನೇ ತಿಂಗಳು ಬರುವಾಗ ಟಾಟ ಮಾಡೋದು, ಬಾಯಿ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂತದ್ದು, ಇದೆಲ್ಲ ಶುರು ಆಗತ್ತೆ ಒಂಬತ್ತರಿಂದ ಹತ್ತು ತಿಂಗಳಲ್ಲಿ. ಹನ್ನೆರಡನೇ ತಿಂಗಳು ಅಥವಾ ಒಂದು ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದ್ರೂ ಇದ್ರೆ ಬೇರೆ ಅಕ್ಕ ಪಕ್ಕದ ಮಕ್ಕಳ ಜೊತೆ ಹಿಂಗ್ ಬಾಲ್ ಹಾಕಿದ್ರೆ ಅದನ್ನ ವಾಪಸ್ ಹಾಕುವಂತದ್ದು, ಬಾಲ್ ಪ್ಲೇ, ಸಿಂಪಲ್ ಆಟ ಏನಿರುತ್ತೆ ಆತರ ಆಡ್ಲಿಕ್ಕೆ ಶುರು ಆಗಿರುತ್ತೆ. ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದ್ರೆ ತಿಳಿಸುವಂತದ್ದು, ನಂಗೆ ಮತ್ತೇನಾದ್ರು ಅವಶ್ಯಕತೆಗಳನ್ನ ತೋರಿಸುವಂತದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂತದ್ದು, ನಂಗೆ ಬರ್ತಾ ಇದೆ ಅಂತ ಯಾವ್ದಾದ್ರು ಮೂಲಕ, ಬಾಯಿ ಬಿಟ್ಟೆ ಹೇಳ್ಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂತದ್ದು, ಅಂದ್ರೆ ಗೊತ್ತಾಗುವಂತದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂತದ್ದು ತಾಯಿಗೆ, ಅದು ಒಂದೂವರೆ ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ ಹೋಗೋದು, ಅಡಿಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು, ಕಾರ್ ತೊಳಿತಾ ಇದ್ರು, ತಾನು ಹೋಗೋದು ಹೆಲ್ಪ್ ಮಾಡ್ಲಿಕ್ಕೆ, ಇಮಿಟೇಷನ್ ಮಾಡೋದು, ಮತ್ತೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ ಶುರು ಆಗೋದು, ಇದೆಲ್ಲ ನಿಮ್ಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗ್ ಕಂಡಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ದೇ ಇರುವಂತದ್ದು. ಮೊದಲು ಶುರು ಆಗೋದೇ ಅದು, ಗೊತ್ತಾಗೋದು ಅದು, ಐ ಕಾಂಟ್ಯಾಕ್ಟ್ ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂತದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೆ ಇರುವಂತದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ. ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಮಕ್ಳ ಜೊತೆ ಬೇರಿದೆ ಇರುವಂತದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ ಎರಡು ಮೂರನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೇವೆ, ಈಗ ಎರಡು ಮೂರು ಮಕ್ಳ ಜೊತೆ ಬಾಲ್ ಕ್ಯಾಚ್ ಆಡುವಂತದ್ದು. ಮೂರು ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ. ಅಂದ್ರೆ ಈಗ ಮಕ್ಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂತದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ಲದೆ ಇರುವಂತದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರೆ ನೀವು ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು, ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ, ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗಬೇಕು, ಇದ್ರ ಬಗ್ಗೆ ಏನಿದೆ ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದನೇ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ, ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. ಎರಡು ಅಥವಾ ಮೂರು, ಎರಡು ತುಂಬಿ ಮೂರನೇ ತಿಂಗಳು ಅಥವಾ ಮೂರನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು ಆ ಅಂತ ಎಲ್ಲ ಶಬ್ದಗಳು, ಅದನ್ನ ಕುಯಿಂಗ್ ಅಂತ ಹೇಳ್ತೀವಿ, ಸುಮ್ಮನೆ ಶಬ್ದಗಳು. ಈಗ ನಾವು ಮಾತಾಡಿಸಿದ್ರೆ ಆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ, ಅದು ಮೂರನೇ ತಿಂಗಳಿಂದ ಶುರು ಆಗುವಂತದ್ದು. ನೆಕ್ಸ್ಟ್ ಮಾತಾಡಿಸ್ತಾ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಾಲ್ಕನೇ ತಿಂಗಳಲ್ಲಿ ನಾವು ನೋಡುವಂತದ್ದು. ಆರನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗುತ್ತೆ, ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ತಾ ಹೇಳೋದು, ಪಾಪ ಪಾಪ ಹೇಳೋದು, ಮಾಮ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಆರು ತಿಂಗಳು ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಂಟು ಒಂಬತ್ತು ತಿಂಗಳ ನಂತರ ಬೈಸಿಲೆಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ ಎರಡೆರಡು ಅಕ್ಷರ. ಅದು ಎಂಟೊಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳ ತನಕ ನಮಗೆ ಟೈಮ್ ಇದೆ ಎರಡು ಅಕ್ಷರದ ಪದವನ್ನ ಹೇಳಲಿಕ್ಕೆ, ಆಯ್ತಾ? ನೆಕ್ಸ್ಟ್ ಹದಿನೆಂಟು ತಿಂಗಳ ತನಕ ಎರಡು ಅಕ್ಷರದ ಎಂಟರಿಂದ ಹತ್ತು ಪದಗಳು ಹೇಳಿದ್ರೆ ಸಾಕು ನಮ್ಗೆ, ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರು ಈ ತರ ಎಂಟರಿಂದ ಹತ್ತು ಪದ ಬರ್ತಿದ್ಯಾ ಒಂದೂವರೆ ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ ಎರಡು ವರ್ಷಕ್ಕೆ ಬರುವವರೆಗೆ ಎರಡರಿಂದ ಮೂರು ಪದಗಳನ್ನ ಜೋಡಿಸಿ ಹೇಳುವಂತದ್ದು, ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. ಮೂರನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂತದ್ದು ಇದೆಲ್ಲ ಕಂಪ್ಲೀಟ್ ಆಗಿ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರಲ್ಲಿ ಏನಾಗುತ್ತೆ, ತುಂಬಾ ಜನದ ಕಂಪಾರಿಸನ್ ಆಗತ್ತೆ. ನಮ್ಮ ಮಗು 8 ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು 1 ವರ್ಷ ಆದ್ರೂ ಮಾತಾಡ್ತಾ ಇಲ್ಲ,

0: ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂತ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮಾತಲ್ಲಿ ತುಂಬಾ ನೋಡ್ತೀವಿ. ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್
1: ಆಗುತ್ತೆ,
0: ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ

0: ಒಂದೂವರೆ ವರ್ಷ ಆದ್ರೂ ಒಂದು ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮಗೆಲ್ಲ ತೋರಿಸ್ತಾ ಇದೆ, ಬರೀ ಶಬ್ದದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮಗೆ ಒಂದು ಮೇನ್ ಇಂಡಿಕೇಶನ್ ಆಗತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್ ಈ ರೀತಿ ಮಕ್ಕಳು ಮಾತು ನಿಧಾನ ಬರೋದ್ರಲ್ಲಿ?
0: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸದೇ ಇರುವಂತದ್ದು, ಅದು ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೇನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲೂ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ, ಈಗ ನಾಲ್ಗೆಲ್ಲಿ ಇರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದನ್ನ ನಂತರ ಆಗತ್ತೆ. ಇದನ್ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
1: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವರು
0: ಡಿಲೇ ಆಗುತ್ತೆ, ಕಾಗ್ನೇಟಿವ್ ಡಿಲೇ ಆಗುತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ಹಾಕಿ ಕೊಟ್ಟಾಗ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಾಸು ಗಟ್ಟಲೆ ಫೋನ್ ನ ನೋಡೋ ಮಗು, ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರೂ ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವ್ ಏನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ, ಗಮನಿಸಲ್ಲ, ಸೊ ಮಾತಾಡೋದಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು, ಅಳತ್ತೆ, ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳಾಗತ್ತೆ. 2 ವರ್ಷದ ಒಳಗಿನ ಮಕ್ಳಿಗೆ 0 ಸ್ಕ್ರೀನ್ ಟೈಮ್ ಅಂತ
1: ಹೇಳ್ತೀವಿ,
0: ಕೊಡ್ಲೇಬಾರ್ದು. ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ ಅಂತಂದ್ರೆ ತುಂಗತದಲ್ಲ ಆಗತ್ತೆ. ನಾವ್ ಹೇಳ್ತೀವಿ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 3 ವರ್ಷ ತುಂಬೋದ್ರಲ್ಲಿ 90% ಆಗೋಗುತ್ತೆ. ಸೊ ಇಷ್ಟರಲ್ಲಿ ಮಕ್ಳು ಎಲ್ಲಾದ್ನ ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
1: ಪೋಷಕರು ಏನ್ ಮಾಡ್ಬೋದು ಡಾಕ್ಟರ್? ಹಾಗಾದ್ರೆ ಈಗ ಮಕ್ಕಳು ಕಲಿಕೆ ಚೆನ್ನಾಗ್ ಆಗ್ಬೇಕು ಅಂತ ನೀವು ಹೇಳಿದ್ರೆ, ಯಾವ ಯಾವ ವಯಸ್ಸಲ್ಲಿ ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ, ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ, ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗ್ ಆಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟರ್?
0: ಪೋಷಕರು ಏನ್ ಮಾಡ್ಬೋದು ಅಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ, ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆನ ನೀವು ಗಮನಿಸ್ತಾ ಇರಿ. ಈಗ ಉದಾಹರಣೆಗೆ 3 ತಿಂಗಳ ಕತ್ ನಿಲ್ಬೇಕು, 3 ರಿಂದ 5 ತಿಂಗಳು ಅಂತ ಹೇಳಿರ್ತೀವಿ. ಅದ್ರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನ. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ, ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ, ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗತ್ತೆ. ನೀವು ಮಗುವಿನ ಉಲ್ಟ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗತ್ತೆ, ಕತ್ತಿ ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗತ್ತೆ. ಕೂರ್ಸೋದ್ರಲ್ಲಿ ಈಗ 6 ತಿಂಗಳು ತುಂಬಿತು, ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೇ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ ಒಂದ್ 2-3 ಸರ್ತಿ, ಒಂದ್ 3-4 ನಿಮಿಷ, 5 ನಿಮಿಷ ಇಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10 ರಿಂದ 12 ತಿಂಗಳ ನಂತರ ನಿಲ್ಬೇಕು, ನಡಿಬೇಕು, ತಾನಾಗ್ತಾನೆ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರಿಸುತ್ತೆ, ಈಗ ಇಂಟ್ರೆಸ್ಟ್ ತೋರಿಸುತ್ತೆ, ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡಿಲ್ಲ, ಟ್ರೈ ಮಾಡ್ತಾ ಇದೆ, ನೀವು ಹಿಡಿದು ನಿಲ್ಲಿಸುವಂತದ್ದು. ನೀವು ನಡೆಸ್ತಾ ನಡೆಸ್ತಾ ಮಗು ಕೈ ಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ 3-4 ತಿಂಗಳ ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ನಗುತ್ತೆ, ಎಕ್ಸ್ಪ್ರೆಷನ್ ಕೊಡತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ ಶುರು ಆಗತ್ತೆ. ಯಾವುದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡ್ಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂತದ್ದು ಆಗ್ಬಾರ್ದು. ಅಥವಾ ಈಗ ಮನೇಲಿ ದೇವ್ರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರತ್ತೆ, ಅದರಿಂದನೂ ಮಕ್ಳ ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗತ್ತೆ, ಅದನ್ನ ಮಾಡ್ಬೋದು. ಈಗ 1-1.5 ವರ್ಷದ ಮಗು, ನಾವು ಹೇಳಿದ್ವಿ ಇಮಿಟೇಷನ್ ಬರ್ಬೇಕು ಸೋಷಿಯಲ್ ಅಲ್ಲಿ, ಗ್ರೂಪ್ ಪ್ಲೇ ಬರ್ಬೇಕು ಅಂತ ಅನ್ಬಿಟ್ಟು, ಮಗು ಬೆರಿತಾ ಇಲ್ಲ, ಬೇರೆ ಮಕ್ಳ ಜೊತೆ ಆಟ ಆಡ್ತಿಲ್ಲ, ನೀವ್ ಸ್ಟಾರ್ಟ್ ಮಾಡಿ. ಮಗುನ ಸಣ್ಣ ಬಾಲ್ ತಗೊಂಡು ಬಾ ಆಟ ಆಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂತದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ಕೊಡು, ಅಥವಾ ಬಟ್ಟೆನ ಎತ್ಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವ್ ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲಿನೇ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
1: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ. ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ, ಈ ಕುರಿತಂತನೂ ವಿಸ್ತೃತ ಮಾಹಿತಿ ತಿಳಿಸಿದ್ರ ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ

0: ಅನಂತ ಧನ್ಯವಾದಗಳು. ನಮಸ್ಕಾರ.
1: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.
2: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
4: ವನಿತಾ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ಗೃಹಿಣಿಯಾಗಿದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
5: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವದ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನು ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
4: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನ ಎದುರಿಸಬೇಕಾಗ್ತದೆ?
5: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಎಲ್ಲ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ್ದೆ ಅಪ್ಪೆ ಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
4: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
5: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
4: ಈಗ ಮೂಲವಾಗಿ ನಿಮ್ಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನು ಮಾನದಂಡಗಳು ಬೇಕಾಗ್ತವೆ?
5: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸಿಕೊಳ್ಬೇಕಾಗ್ತದೆ.
4: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
5: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
4: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
5: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
4: ಈಗ ಅಪ್ಪೆ ಬಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
5: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ, ಅಂದ್ರೆ ಒಂದೆರಡು ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು, ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
4: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
5: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಯಲ್ಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಯಲ್ಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ

0: ಆರು ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ ಒಂದು ಅಥವಾ ಎರಡು ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ, ಅವಾಗ ಏನಾಗ್ತದೆ ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ ಆಗೋದಿಲ್ಲ, ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವರ್ನ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನೆ ಏನ್ ಮಾಡಬಹುದು ಅನ್ನೋದು ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೆ ಇಲ್ಲ. ಅಲ್ಲಿ
1: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರಬೇಕು ಅಂತ, ಮೊದಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಬೇಕಾದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇ ಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಷನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಡುವೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವ್ದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲ್ಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ, ಅದೇನೋ ಗೊತ್ತಿಲ್ಲ. ಅಂದ್ರೆ ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು 1 kg 1/2 kg ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು 1-2 kg ಅಥವಾ ದೇವಸ್ಥಾನಗಳಿಗೋ ಔಷಧಿಗಳಿಗೋ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರುತ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರುತ್ತದೆ ಈ ಬಿಸ್ನೆಸ್ ಎನ್ನುವಂತಹದ್ದು?
0: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಂಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದು ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಇದು ಬರುತ್ತೆ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲಿ ಆದಷ್ಟು ಒಂದು ಇದನ್ನ ಮಾಡಲೇಬೇಕು. ಉದ್ಯಮವನ್ನ ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದ್ ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನವನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಿಷ್ಟು ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಜೆ

0: ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಸಮಯ 1:10, ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ 2ನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ

0: ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಮಧ್ಯಾಹ್ನದ ಈ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಿ ಇವತ್ತು ಯಾವ ವಿಷಯ ಕೊಡ್ತಾರೆ ಅಂತ. ನನಗೂ ಕೂಡ ತುಂಬ ಕಾತರ ಇದೆ ಯಾವ ರೀತಿ ಭಾವಗೀತೆಗಳನ್ನು ಹೇಳ್ತೀರಿ ಅಂತ. ಸೊ ದೂರವಾಣಿ ಸಂಖ್ಯೆ 08282200074, ಈ ಸಂಖ್ಯೆಗೆ ಕರೆ ಮಾಡಿ ಭಾವಗೀತೆಗಳನ್ನು ಹಾಡಿ. ಇವತ್ತು ಭಾವಗೀತೆ ಅಂತ್ಯಾಕ್ಷರಿ ಕಾರ್ಯಕ್ರಮ ನೋಡೋಣ. ಭಾವಗೀತೆ ಅಂತ್ಯಾಕ್ಷರಿನಲ್ಲಿ ನೀವೆಲ್ಲ ಹೇಗೆ ಸ್ಪರ್ಧೆ ಮಾಡ್ತೀರಿ, ಕುತೂಹಲ ಇದೆ. ಮೊದಲನೇ ಕಾಲ್ ರಿಸೀವ್ ಮಾಡ್ತೀನಿ ನಾನು, ಯಾರು ಹಾಡ್ತಾರೆ ನೋಡಿ. ಆ ಅಕ್ಷರದಿಂದ ಹಾಗೆ ಮುಂದುವರಿಸೋಣ, ನೋಡೋಣ ಕರೆ ಯಾರ್ದಿದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ, ಯಾರು?
2: ಸರ್, ನಿಜಿಗೆಯಿಂದ ರಾಧಾ.
1: ಓಕೆ ರಾಧಾ ಅವರೇ, ಕೇಳಿಸ್ಕೊಂಡ್ರ ಮಾತಾಡಿದ್ದು?
2: ಸರ್, ಭಾವಗೀತೆಗಳ ಅಂತ್ಯಾಕ್ಷರಿ ಮಾಡಬೇಕು ಅಂತ.
1: ಹೌದು, ಭಾವಗೀತೆ ಅಂತ್ಯಾಕ್ಷರಿ. ನೋಡಿ, ಅದೃಷ್ಟ ನಿಮಗೆ ಒಲಿದು ಬಂದ್ಬಿಟ್ಟಿದೆ. ನೀವು ಯಾವ ಅಕ್ಷರ ನಿಲ್ಲಿಸ್ತೀರಿ ಅಲ್ಲಿಂದ?
2: ಸರಿ ಸರ್,
1: ಯಾವ್ದು ಹೇಳ್ತೀರಿ?
2: ಸರ್, ಮೈಸೂರು ಮಲ್ಲಿಗೆ ಕವನ ಸಂಕಲನದ ಇದ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಧನ್ಯವಾದಗಳು ಸರ್.
1: ತಾ ಅಕ್ಷರದಿಂದ ಶುರು ಮಾಡ್ಬೇಕಾ?
2: ಹೌದು ಸರ್.
1: ಓಕೆ, ಧನ್ಯವಾದಗಳು, ನೋಡೋಣ. ಸ್ನೇಹಿತರೆ, ಈಗ ರಾಧಾ ಅವರು ಕರೆ ಮಾಡಿ ಹಾಡಿದ್ದಾರೆ ರಾಯರು ಬಂದರು ಮಾವನ ಮನೆಗೆ ಭಾವಗೀತೆ. ಈಗ ತಾ ಅಕ್ಷರದಿಂದ ನೀವು ಹಾಡಬೇಕು, ನೆನಪು ಮಾಡ್ಕೊಳ್ಳಿ ತಾ ಅಕ್ಷರದಿಂದ ಯಾವುದು ಶುರುವಾಗತ್ತೆ ಅಂತ. ಹಲೋ
2: ಸರ್, ನಮಸ್ಕಾರ.
1: ನಮಸ್ಕಾರ ರಾಜು ಅವರೇ, ಈಗ ತಾ ಅಕ್ಷರದಿಂದ. ಹೌದು
2: ತಿಂಗಳು ಮುಳುಗಿದವೋ
1: ಸರ್, ಭಾವಗೀತೆ.
2: ಬೆಳಗಿದವೋ
1: ಸರ್, ಭಾವಗೀತೆ.
2: ಸರ್,
1: ಭಾವಗೀತೆ ಹಾಡ್ಬೇಕು.
2: ಭಾವಗೀತೆ ಅಲ್ಲ ಸರ್. ಭಾವಗೀತೆ ತರವಲ್ಲ ನೀವು ಅವರು ತತ್ವ ಪದ.
1: ಕೇಳುಗ್ರೆ ತಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಾವಗೀತೆ. ಯಾರು ಹಾಡ್ತೀರಿ? ಹಲೋ.
3: ಹಲೋ ಸರ್,
1: ಹೇಳಿ.
3: ಭದ್ರಾವತಿಯಿಂದ ಗೋರ್ಪಡೆ.
1: ಗೋರ್ಪಡೆ ಅವರೇ, ತಾ ಅಕ್ಷರದಿಂದ ಭಾವಗೀತೆ.
3: ಸಾಹಿತ್ಯ ದರಾ ಬೇಂದ್ರೆ ಅವ್ರದ್ದು.
1: ಓಕೆ.
3: ಇದಕ್ಕೆ ತುಂಬಿ ಬಂದಿತ್ತ ಕವನದ ಶೀರ್ಷಿಕೆ ಭಾವಗೀತೆ. ತುಂ ತುಂ ತುಂ ತುಂ ತುಂ ತುಂ ತುಂ ತುಂ ತುಂಬಿ ಬಂದಿತ್ತ ತಂಗಿ, ತುಂಬಿ ಬಂದಿತ್ತ. ತುಂ ತುಂ ತುಂ ತುಂ ತುಂ ತುಂ ತುಂ ತುಂ ತುಂಬಿ ಬಂದಿತ್ತ ತಂಗಿ, ತುಂಗಿ ತುಂಬಿ ಬಂದಿತ್ತ. ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ. ಜಡಿಯಿಂದಿಡಿದ ಗಂಗಿ ಹಾಂಗ, ಚಂಗನೆ ನೆಗೆದಿತ್ತ ತಂಗಿ, ಚಂಗನೆ ನೆಗೆದಿತ್ತ. ಕಾಲದಾಂಗ ಕಪ್ಪಗಿತ್ತ, ಸಾವಿನಾಂಗ ತೆಪ್ಪಗಿತ್ತ. ಹದ್ದು ಬಂದು ಹಾವಿನ ಮೇಲೆ ಎರಗಿದಂತಿತ್ತ ತಂಗಿ, ಎರಗಿದಂತ.

0: தும் தும் தும் தும் தும் தும் தும் தும் தும்பி பந்தித்தா தங்கி தும்பி பந்தித்தா. ಧನ್ಯವಾದಗಳು
1: ಸರ್. ಧನ್ಯವಾದಗಳು ಸರ್. ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಗೀತೆ ನೆನಪು ಮಾಡಿಕೊಟ್ರಿ. ಸ್ನೇಹಿತರೆ, ಮತ್ತೆ ಕೂಡ ತಾ ಅಕ್ಷರ ಬಂದಿದೆ, ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ತಾ ಅಕ್ಷರದಲ್ಲಿ ಯಾವುದಿದೆ ಭಾವಗೀತೆ ಅಂತ. ಹಲೋ.
2: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು ಮಾತಾಡೋದು?
2: ವೀನಾ ವಸಂತರಾವ್ ಸರ್, ಬೆಂಗಳೂರಿಂದ.
1: ವೀನಾ ವಸಂತರಾವ್ ಅವರೇ, ತಾ ಅಕ್ಷರದಿಂದ ಒಂದು ಭಾವಗೀತೆ ಹಾಡಿ.
2: ಮತ್ತೆ ತಾ ಬಂದಿದೆಯಾ?
1: ಹೌದು.
2: ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ, ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ, ನಂಬದ ಬೆಳಕಿನ ಸೆರಗಿನಲಿ ತುಂಬಿ ತುಂಬಿ ಬಾನಾಡಿನ ಪಾಡಿನ, ತುಂಬ ರಾಸೆಗಳ ಕೊರಗಿನಲಿ ಅತ್ತವು ಕೋಗಿಲೆ ಚಿಕ್ಕವು ಕೋಗಿಲೆ ಅಕ್ಕವು ಚಿಕ್ಕವು ಕೋಗಿಲೆ, ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ. ನಾ ಬರ್ತೀನಿ.
1: ಅಕ್ಷರಕ್ಕೆ ನಿಲ್ಲಿಸ್ತೀರಾ?
2: ಓಕೆ,
1: ಧನ್ಯವಾದ. ನೋಡೋಣ ಯಾರು ಹಾಡ್ತಾರೆ. ಸ್ನೇಹಿತರೆ, ನಾ ಅಕ್ಷರದಿಂದ ಒಂದು ಭಾವಗೀತೆಯನ್ನು ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಹಲೋ. ಹಲೋ, ಯಾಕೆ ಕರೆ ಮಾಡ್ತೀರಿ, ಕಟ್ ಮಾಡ್ತೀರಿ, ಏನಾಯಿತು? ನಾ ಅಕ್ಷರದಿಂದ ಭಾವಗೀತೆ ಬೇಕು. ಹಲೋ
3: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ವೆರಿ ಗುಡ್ ಆಫ್ಟರ್ನೂನ್ ಸರ್. ಯಾರು ಸರ್ ಮಾತಾಡೋದು?
3: ಮೈರ್ಕೋಟಿ ಜನ್ನಾಪುರ ಸರ್.
1: ಮೈರ್ಕೋಟಿ ಜನ್ನಾಪುರ ಸರ್, ನಾ ಅಕ್ಷರದಿಂದ ಒಂದು ಭಾವಗೀತೆ ಹಾಡಿ.
3: ಭಾವಗೀತೆ ಸರ್, ದಾರಾ ಬೇಂದ್ರೆ ಅವರದು. ನಾರಿ ನಿನ್ನ ಮಾರಿ ಮೇಲೆ ನಗಿ ನವಿಲು ಆಡುತ್ತಿತ್ತ, ಆಡುತ್ತಿತ್ತ ಓಡುತ್ತಿತ್ತ, ಮಿನ ಮಿನ ಮಿನುಗುತ್ತಿತ್ತ. ನಾರಿ ನಿನ್ನ ಮಾರಿ ಮೇಲೆ
1: ಧನ್ಯವಾದ ಮಯೂರ್ಕೋಟಿ ಅವರೇ, ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಲಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಭಾವಗೀತೆ ಅಂತ್ಯಾಕ್ಷರಿ ಇದು. ಲೈನ್ ಸಿಕ್ಕಿದ ತಕ್ಷಣ ಸಿಕ್ಕಿದ್ದೆ ಚಾನ್ಸ್ ಅಂತ ನಿಮ್ಮ ಇಷ್ಟದ ಚಿತ್ರಗೀತೆ ಹಾಡಬೇಡ್ರಿ. ನಿನ್ನೆ ಯಾರು ಹಂಗೆ ಮಾಡಿದ್ರಲ್ಲ. ಹಲೋ, ಹೇಳಿ. ನಮಸ್ಕಾರ, ಎಲ್ಲೇಗೌಡ ಅವರು ಭದ್ರಾವತಿಯಿಂದ. ಲಾ ಅಕ್ಷರದಿಂದ ಒಂದು ಭಾವಗೀತೆ ಹಾಡ್ತೀರಾ?
4: ಭಾವಗೀತೆನ ಸರ್?
1: ಹ್ಮ್. ನೆನ್ಪಾಯ್ತಾ? ಹೌದು, ಲಾ ಇಂದ. ನೆನ್ಪಾಗ್ತಿಲ್ವಾ?
4: ಬರ್ತಾ ಇಲ್ಲ ಸರ್.
1: ಬರ್ತಾ ಇಲ್ವಾ? ಎಂತ ಕೆಲಸ ಆಯ್ತು? ಮುಂದಿನ ಕರೆಗೆ ಹೋಗ್ಬೋದಾ? ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಲಾ ಅಕ್ಷರದಿಂದ ಯಾವ ಭಾವಗೀತೆ ನೆನಪಾಗುತ್ತೆ ನೆನಪು ಮಾಡ್ಕೊಳ್ಳಿ, ತುಂಬ ಇದೆ. ಹಲೋ. ಹಲೋ, ನಮಸ್ಕಾರ. ಯಾರು? ಸಾವಿತ್ರಕ್ಕ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಲಾ ಅಕ್ಷರದಿಂದ? ಅದನ್ನ ಪಾಪ ಬೇರೆಯವ್ರು ಹಾಡ್ಬಿಟ್ರು, ಅವರು ಹೇಳಿ ಈಗ ಲಾ ಅಕ್ಷರಕ್ಕೆ ನಿಲ್ಸಿದ್ದಾರೆ. ಎಂತ ಕೆಲ್ಸ ಆಗ್ಬಿಡ್ತು, ಮುಂದಿನ ಕರೆಗೆ ಹೋಗ್ಬೋದಾ? ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ, ಮತ್ತೆ ಇನ್ನೊಂದ್ಸರಿ ಆ ಅಕ್ಷರ ಬಂದಾಗ ನಿಮ್ಗೆ ಬರ್ಬೋದು. ಯಾಕೆ ಗೊತ್ತಾಗ್ತಿಲ್ವಾ? ಓಕೆ, ನೋಡೋಣ ಬೇರೆ ಯಾರಾದ್ರೂ ಹಾಡ್ಬೋದೇನೋ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಲಾ ಅಕ್ಷರ, ಲಾ ಅಕ್ಷರದಿಂದ ಭಾವಗೀತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಚಿತ್ರಗೀತೆ ಹಾಡಬೇಡಿ, ಜನಪದ ಗೀತೆ ಹಾಡಬೇಡಿ. ಹಲೋ.
5: ಹಲೋ,
1: ಯಾರು?
5: ಸರ್ ನಮಸ್ತೆ, ಗೀತಾ ಮಲಗಪ್ಪ ಇಂದ.
1: ಗೀತಾ ಮಲಗಪ್ಪ, ಲಾ ಅಕ್ಷರದಿಂದ ಯಾವ್ದು ಹೇಳ್ತೀರಿ ಹೇಳಿ ಭಾವಗೀತೆ.
5: ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಹೆಣ್ಣು, ನನಗೂ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು,

0: ಧನ್ಯವಾದಗಳು.
1: ನಾ ಅಕ್ಷರನ
0: ಹಾಕ್ತಾರೆ.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗೀತಾ ಅವರೇ,
0: ಧನ್ಯವಾದಗಳು.
1: ಓಕೆ ಸ್ನೇಹಿತರೆ, ಈಗ ಮತ್ತೆ ನಾ ಅಕ್ಷರ ಬಂದಿದೆ. ನಾ ಅಕ್ಷರದಿಂದ ಯಾವ್ದು ನೆನಪು ಮಾಡ್ಕೋತೀರಿ? ಭಾವಗೀತನೇ ಆಡಬೇಕು. ಹಲೋ ಹಲೋ ಹಲೋ. ಓಹ್, ಯಾಕೋ ಫೋನೇ ಗಲಾಟೆ ಮಾಡ್ತಾ ಇದೆ ಅವ್ರದ್ದು ಅನ್ಕೋತೀನಿ. ಹಲೋ ಹಲೋ, ಕರೆ ಮಾಡ್ತೀರಿ ಯಾಕ್ರಪ್ಪ ಹಲೋ ಅಂದರೆ ಮಾತಾಡಲ್ಲ? ನಾ ಅಕ್ಷರದಿಂದ ಭಾವಗೀತೆ. ಹಲೋ
2: ಹಲೋ,
1: ಹೇಳಿ, ಯಾರು ಮಾತಾಡೋದು?
2: ಸರ್ ಶಿವಮೊಗ್ಗದಿಂದ ಸತೀಶ್.
1: ಓಕೆ ಸತೀಶ್, ನಾ ಅಕ್ಷರದಿಂದ ಒಂದು ಭಾವಗೀತೆ ಹೇಳಿ ಸರ್.
2: ಸರ್ ಮಾನ ಸರ್.
1: ನಾ
2: ನಾ ನಿನ್ನ ಪ್ರೇಮದ ಪರಿಯ ನನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನನರಿಯೇ ಕನಕಾಂಗಿ, ನಿನ್ನಲಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನನರಿಯೇ ಕನಕಾಂಗಿ.
1: ಸರ್ ಗಾನ?
2: ಹಾ ಸರ್ ಗಾಗಿ.
1: ಓಕೆ, ತುಂಬಾ ಮೈದುಂಬಿ ಹಾಡ್ತಾರೆ ಅಂತಾರಲ್ಲ, ಹಂಗ ಹಾಡಿದ್ರಿ? ಯಾರ ನೆನ್ಪು ಮಾಡ್ಕೊಂಡು ಹಾಡಿದ್ರಿ?
2: ಏ ಇಲ್ಲ ಸರ್, ಆತರ ಇಲ್ಲ.
1: ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ. ಗಾ ಅಕ್ಷರ ಸೊಗಸಾಗಿ ಹಾಡಿದ್ರಿ, ಧನ್ಯವಾದ.
2: ಥ್ಯಾಂಕ್ ಯು.
1: ಕೇಳಿದ್ರಿ ಗಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಾವಗೀತೆ. ತುಂಬಾ ಹಾಡುಗಳಿದೆ. ಹಲೋ, ಗಾ ಅಕ್ಷರದಿಂದ ಭಾವಗೀತೆ. ಓಕೆನಾ? ಹಲೋ ಹಲೋ
0: ಹಲೋ,
1: ಹೇಳಿ ಯಾರು?
0: ಭದ್ರಾವತಿಯಿಂದ.
1: ಯಾರು ಮಾತಾಡೋದು?
0: ವಿನುತಾ ಅಂತ.
1: ವಿನುತಾ.
0: ಗೀಯ ಗೀಯ ರಾಗಿಯ ಗೀಯ ಗೀಯ ಗೀಯ ರಾಗಿಯ, ನಾವು ಬಂದೇವ ನಾವು ಬಂದೇವ ನಾವು ಬಂದೇವ, ಸೀತೆ ಇಲ್ಲ ನೋಡಲಿಕ್ಕ ಸ್ವಾಮಿ ದೇವ ಬಂದು ಮಾಡಿ ಹೋಗಲಿಕ್ಕ.
1: ವಿನುತಾವ್ರಾ?
0: ಗೀಯ ರಾಗಿಯ ಗೀಯ.
1: ವಿನುತಾ ಮೇಡಮ್
0: ಹೇಳಿ ಸರ್.
1: ಇದು ಭಾವಗೀತೆ ಅಂತ್ಯಾಕ್ಷರಿ, ನೀವು ಚಿತ್ರಗೀತೆ ಹಾಡ್ಬಿಟ್ರಲ್ಲ.
0: ಚಿತ್ರಗೀತೆನೇ ಇದು, ಇದು ಭಾವಗೀತೆಗೆ ಬರುತ್ತೆ ಅಂತ ತಿಳ್ಕೊಂಡೆ.
1: ಅಯ್ಯೋ ಕಥೆಯೇ.
0: ಸರಿ ಸರ್,
1: ಆಯ್ತು, ಧನ್ಯವಾದ. ಗಾ ಅಕ್ಷರದಿಂದ ಭಾವಗೀತೆ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಲೋ
3: ಹಲೋ,
1: ಹೇಳಿ ಯಾರು?
3: ನಾನು ಸಾವಿತ್ರ ಮಾತ.
1: ಸಾವಿತ್ರಕ್ಕಾಗಿ ಮತ್ತೆ ಲೈನ್ ಸಿಕ್ಕಿದೆ,
3: ಖುಷಿ ಆಯ್ತು ನನಗೆ.
1: ಖುಷಿ ಆಯ್ತು. ಗಾ ಅಕ್ಷರದಿಂದ ಯಾವ್ದು ಹಾಡ್ತೀರಿ ಈಗ?
3: ಇದು ದೊಡ್ಡರಂಗೇಗೌಡ ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ, ಆಗಲೋ ಈಗಲೋ ಆರುವ ಈ ಏನು ಅದು ಬರುತ್ತೆ ಸರ್, ಅದು ಗೊತ್ತಾಗ್ತಿಲ್ಲ.
1: ಒಳ್ಳೆ ಹಾಡದು
3: ಸರ್, ಗಾಳಿಗೊಡ್ಡಿದ ದೀಪದಂತೆ ಅದಿದೆ ಸರ್.
1: ಇದೆ ಇದೆ, ನಾನು ಕೇಳಿದ್ದೀನಿ.
3: ಯಾರಿಗೂ ನಾಳೆ ಹಾದಿ ಹೇಗೋ ಏನೋ ಗೊತ್ತಿಲ್ಲ ಅಂತ ಏನೋ ಇದೆ ಸರ್, ಅದು ಗೊತ್ತಾಗ್ತಾ ಇಲ್ಲ, ಬರ್ತಾ ಇಲ್ಲ, ಖುಷಿಗೆ ಮರ್ತೋದಂಗ ಆಗ್ತಿದೆ.
1: ಓಕೆ, ಯಾವ ಅಕ್ಷರಕ್ಕೆ ನಿಲ್ಸ್ಬೇಕು ಈಗ?
3: ಇದು ಬಾ
1: ವಾನ
3: ಬಾ ಬಾ
1: ಬಾಗಿ ಕೊನೆ
3: ಬಾಳುವೆ
1: ವಾ ಗಾಳಿ ಗುಡ್ಡಿದ ದೀಪದಂತೆ ನಮ್ಮ ಬಾಳುವೆ ಅಂದ್ರಿ ಅಲ್ಲ?
3: ಹೌದು ಸರ್.
1: ವಾ ಅಕ್ಷರ ಆಯ್ತು. ಓಕೆನಾ?
3: ಹೌದು ಹೌದು.
1: ಆಯ್ತು, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಕೇಳಿದ್ರೆ ವಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ವಾ ಅಕ್ಷರದಿಂದ ಭಾವಗೀತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಹೇಳ್ತೀರಾ? ಹಲೋ
4: ಹಲೋ,
1: ಹೇಳಿ ಯಾರು?
4: ಪುಷ್ಪಾ ಭದ್ರಾವತಿಯಿಂದ.
1: ಪುಷ್ಪಾ ಮೇಡಮ್, ವಾ ಅಕ್ಷರದಿಂದ ಒಂದು ಭಾವಗೀತೆ ಬೇಕು.
4: ಹಾ,

0: ಅಕ್ಷರಲ್ಲ ಸೊಗಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ. ಸ್ನೇಹಿತರೆ, ವಾಕ್ಷರ ಬಂದಿದೆ, ನೆನಪು ಮಾಡ್ಕೊಳ್ಳಿ. ಪುನಃ ವಾಕ್ಷರ ಇದೆ, ವಾಕ್ಷರದಿಂದ ಯಾವ ಭಾವಗೀತೆ ಶುರುವಾಗುತ್ತೆ ನೋಡಿ. ಹಲೋ, ಹೇಳಿ ಯಾರು? ಲಕ್ಷ್ಮಿ ಮೇಡಮ್. ಈಗ ವಾಕ್ಷರದಿಂದ ಭಾವಗೀತೆ ಹೇಳಿ.
1: ಇದು ಒಂದೆರಡು ಕನಸಿನಲ್ಲಿ ಬರುತ್ತಾ?
0: ಇಲ್ಲ, ಅದು ಓ ಅಕ್ಷರ ಆಗ್ಬಿಡ್ತು. ಕೇಳಿದ್ರೆ ಕರೆ ಮಾಡಿ ಹಾಡಿ, ವಾ ಅಕ್ಷರದಿಂದ ಭಾವಗೀತೆ ಬೇಕು.

0: ಕರೆ ಮಾಡಿ. ನಾನು ಗ್ಯಾಪ್ ಫಿಲ್ಅಪ್ ಮಾಡೋಕ್ಕೋಸ್ಕರ ಒಂದೆರಡು ಲೈನ್ ಹೇಳ್ತೀನಿ ಅಷ್ಟೇ, ಪೂರ್ತಿ ಹೇಳಲ್ಲ, ಕಾಯ್ತಾ ಕೂರಬೇಡಿ. ಕರೆ ಮಾಡಿ ವಾ ಅಕ್ಷರ ಆಗ್ಬೋದಾ? ಯಾಕೆ ನೆನಪಾಗ್ತಿಲ್ವಾ? ಅಥವಾ ನಮ್ಮ ಫೋನ್ ಸರಿ ಇಲ್ವಾ, ನೀವು ಮಾಡ್ತಾ ಇಲ್ವಾ? ತುಂಬ ಹಾಡುಗಳಿದೆ ವಾ ಅಕ್ಷರದಿಂದ. ಸಿದ್ಧಯ್ಯ ಪುರಾಣಿಕವ್ರದ್ದು ಒಂದು ಭಾವಗೀತೆ ಇದೆ, ದರಬೇಂದ್ರೆಯವ್ರದ್ದೊಂದು ಭಾವಗೀತೆ ಇದೆ, ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಕೂಡ ಇದೆ, ಪರಮೇಶ್ವರ ಭಟ್ ಅವ್ರದ್ದು ಕೂಡ ಒಂದಿದೆ. ಸೊ ನೀವ್ಯಾರೂ ಕರೆ ಮಾಡ್ತಾ ಇಲ್ಲ, ಅದಕ್ಕೆ ಎಸ್ ವಿ ಪರಮೇಶ್ವರ ಭಟ್ ಅವ್ರದ್ದು ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಆ ಹಾಡಲ್ಲಿ ಯಾವ ಅಕ್ಷರಕ್ಕೆ ನಿಲ್ಲಿಸ್ತೀನಿ, ಅಟ್ಲೀಸ್ಟ್ ಅಲ್ಲಿಂದನಾದರೂ ಶುರು ಮಾಡಿ ಕೇಳ್ಬೋದಾ ಹಾಡು? ಈಗ ಹಾಕ್ತೀನಿ ನೋಡಿ, ಹಾಕಿದ್ಮೇಲೆ ಅಯ್ಯೋ ನೆನಪಿಗೇ ಬರಲಿಲ್ಲ ಅಂದ್ಕೋತೀರಿ. ಮತ್ತೆ ಯಾರೋ ಕರೆ ಮಾಡಿದ್ರು. ಹಲೋ,
1: ಹಲೋ, ನಮಸ್ಕಾರ ಸರ್, ಗುಡ್ ಆಫ್ಟರ್ನೂನ್.
0: ವೆರಿ ಗುಡ್ ಆಫ್ಟರ್ನೂನ್ ಸರ್, ಯಾರು ಮಾತಾಡೋದು?
1: ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡೋದು.
0: ಬ್ರಹ್ಮಾನಂದ ರಾನಡೆ ಸರ್, ಈಗ ವಾ ಅಕ್ಷರದಿಂದ ಒಂದು ಭಾವಗೀತೆ.
1: ಭಾವಗೀತೆ ಹೇಳ್ಬೇಕಾ ಸರ್?
0: ಹೌದು ಸರ್.
1: ಅದೇ ಕಷ್ಟ ಭಾವಗೀತೆಗಳು ಹೇಳೋದು ಅಂದ್ರೆ, ಛತ್ರಿಗೀತೆ ಭಕ್ತಿಗೀತೆ ಆದ್ರೆ ಹೇಳ್ಬೋದು. ಭಾವಗೀತೆ ಅಂದ್ರೆ ಸ್ವಲ್ಪ ಅದೇ ಯಾವ್ದಾದ್ರು ಹುಡುಕಿ ಹೇಳ್ಬೇಕು ಸರ್.
0: ಓಕೆ, ಹುಡುಕಿ ಹುಡುಕಿ ನೋಡೋಣ, ಸಿಕ್ಬಹುದು.
1: ಹೌದಾ ಸರ್,
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ವಾ ಅಕ್ಷರದಿಂದ ಯಾವುದು ನೆನಪಾಗ್ತಿಲ್ವಾ? ನಾನೊಂದು ಪ್ಲೇ ಮಾಡ್ತೀನಿ, ಈಗ ಕೇಳ್ತೀರಾ? ಎಸ್ ವಿ ಪರಮೇಶ್ವರ ಭಟ್ ಅವ್ರದ್ದು ಪ್ಲೇ ಮಾಡ್ತೀನಿ ಅಂದ ತಕ್ಷಣ ಒಂದು ಕರೆ ಬರುತ್ತೆ. ಹಲೋ, ಹಲೋ,
2: ಹಲೋ,
0: ಹೇಳಿ.
2: ಲಕ್ಷ್ಮೀ,
0: ಲಕ್ಷ್ಮೀ ಮೇಡಮ್, ವಾ ಅಕ್ಷರದಿಂದ ಜನಪದ ಸಾರಿ ಭಾವಗೀತೆ ಹಾಡಿ.
2: ಬೃಂದಾವನಕ್ಕೆ ಬರುತ್ತೆ ಸರ್,
0: ಅದು ಬಾ ಅಕ್ಷರ ಆಗ್ಬಿಡ್ತಲ್ಲ, ನನಗೆ ವಾ ಬೇಕು. ವಾ
2: ವಾನೇ ಬೃಂದಾವನಕ್ಕೆ ಅಂತ
0: ಇದೆ. ಇಲ್ಲ, ಆ ಹಾಡು ಬೃಂದಾವನಕ್ಕೆ ಅಂತ ಇದೆ.
2: ಸರಿ.

ಪ್ರೇಮ ಸಖಿ ಈ ಹಾಡ್ತಾನೆ ಅದು ಬೃಂದಾವನ ಅಂತ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಓಕೆ ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ, ವಾ ಅಕ್ಷರ ನನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಪ್ಲೇ ಮಾಡ್ತೀನಿ ಅಂದ ತಕ್ಷಣ ಕರೆ ಮಾಡ್ತಾ ಇದ್ದೀರಿ. ಓಕೆ ಕೇಳಿ ವಾ ಅಕ್ಷರದಿಂದ.

0: ಹೇಳಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ. ಕ್ಲೂ ಕೊಟ್ಟಿದ್ದು ಮ್ಯೂಸಿಕ್ ಇದು, ನೆನಪು ಮಾಡ್ಕೋತೀರಾ? ಆಗ್ಬೋದಾ? ಇನ್ನೊಂದ್ಸಲ ಕೇಳಿ. ಹಲೋ
1: ಹಲೋ
0: ಹೇಳಿ.
1: ಹಲೋ ಸರ್
0: ಹೇಳಿ. ಮಾ ಯಾರು ಮಾತಾಡೋದು?
1: ವಡಲೆಂಬ ಗುಡಿಯೊಳಗೆ ಇರ್ಬೇಕಲ್ವಾ ಸರ್? ಶಾಂತಾ
0: ಗಾವತ್ ಕಲಿಸಿ. ಓಕೆ, ಹಾಡಿ ನೋಡುವ.
1: ವಡಲೆಂಬ ಗುಡಿಯೊಳಗೆ ಅಡಿಯ ನಿನ್ನವ ಜಿಹಾನು ಬರುತ್ತೆ ಸರ್, ಓಯಿಂದ ಬರುತ್ತೆ, ಓಯಿಂದ ಬರಲ್ಲ.
0: ವಾ, ವಡಲೆಂಬು ಅಂತ ಇದೆ. ಉಡಲು, ಉಡಲು ಅಲ್ಲ ಅದು, ವಡಲೆಂಬ ಗುಡಿಯೊಳಗೆ ಅಂತ. ಹಾಡ್ ಶುರುವಾಗೋದು ವಾ ಅಕ್ಷರದಿಂದನೇ. ಹೇಳಿದ್ರಿ ಅಲ್ಲ, ಹೇಳಿ.
1: ವಡಲೆಂಬ ಗುಡಿಯೊಳಗೆ ವಡಿಯನವನಿಹಾನು ನಡೆಯುವೇನು ನಡೆಸಿದಂತವನು ಕೈ ಬಿಡನು. ವಡಲೆಂಬ ಗುಡಿಯೊಳಗೆ ವಡೆಯನೆಲ್ಲವನಿಹಾನು.
0: ಮಾ ಅಕ್ಷರನ ತುಂಬಾ ಧನ್ಯವಾದಗಳು ಕರೆ ಮಾಡಿ ಹಾಡಿದ್ದಕ್ಕೆ. ಓಕೆ ಸ್ನೇಹಿತರೆ, ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ನೋಡೋಣ ನಾ ಅಕ್ಷರದಿಂದ ಯಾರು ಹಾಡ್ತೀರಿ, ಹಾಡಿ ಬೇಗ. ಹಲೋ. ಓಕೆ, ರಿಸೀವ್ ಮಾಡಿದ ತಕ್ಷಣ ಕಟ್ ಆಯಿತು. ಹಲೋ
2: ಹಲೋ
0: ಹೇಳಿ, ಯಾರು?
2: ನಮಸ್ತೆ ಸರ್, ನಾನು ನೆಂಪಿತ್ತಲ ಹೊಸ ಜೋಗದಿಂದ
0: ಮೇಘಾನಂದ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಎಂತ ಸರ್, ನೀನು ಜಸ್ಟ್ ಹೊಲಕ್ಕೆ ಬಂದಿದ್ದೆ, ಹಾಗಾಗಿ ಏನ್ ಹೇಳ್ಬೇಕು ಹೇಳಿ ಸರ್. ಇವಾಗ
0: ಈಗ ನಾ ಅಕ್ಷರದಿಂದ ಭಾವಗೀತೆ ಬೇಕು.
2: ನಾ ಅಕ್ಷರದಿಂದ ನನ್ನವಳು ನನ್ನವಳು ನಂದೆಯ. ಅದು ಏನ ಸರ್ ಗೊತ್ತಾಗ್ತಾ ಇಲ್ಲ ಬಿಡಿ ಸರ್.
0: ಹಿಂಗೆ ನೀವು
2: ಕರುನಾಡ ಅಂತ ಹೇಳಿ ಒಂದು ರಾಜ್ಕುಮಾರ್ ಅಂದ ಇದೆ ಸರ್ ಭಾವಗೀತೆ ಫಿಲಂ ಒಳಗೇನೆ. ಸರ್ ಅದು
0: ನೆನಪಾಗ್ಲಿಲ್ವಾ?
2: ಇಲ್ಲ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಕೇಳಿದ್ರೆ ವಾ, ಸಾರಿ, ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಚಿತ್ರಗೀತೆನ ಭಾವಗೀತೆನ ಅಂತ, ಭಾವಗೀತೆ ಅಂತ್ಯಾಕ್ಷರಿ ಇದು. ಓಕೆ. ಹಲೋ
3: ಹಲೋ
0: ಹೇಳಿ, ಯಾರು?
3: ಲಕ್ಷ್ಮಿ ಅವರೇ.
0: ಲಕ್ಷ್ಮಿ ಅವರೇ, ಓಕೆ. ನಾ ಅಕ್ಷರದಿಂದ ಹೇಳಿ ಮಾ.
3: ನವಿನೊಳಗೆ ನೀ ಬರುತ್ತೇನೆ, ಅದಕ್ಕೆ ಸುಮ್ಮ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ನವಿನೂರಿನೊಳಗೆ ನೀ ಬಲು ಚೆಲುವೆ, ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ಬೆಳ್ಳ ಬೆಳ್ಳಗಿನ ತೆಳ್ಳ ತೆಳ್ಳಗಿನ ನೀನು ಬೇಟೆಗಾರನ ಬಂದಿಲ್ಲಂತಿರುವೆ, ಒತ್ತಾಗಿ ತುತ್ತಾಗಿ ಬಂದಿರುವೆ. ಇತ್ತು
0: ಯಾವ ಅಕ್ಷರಕ್ಕೆ ನಿಲ್ಲಿಸೋಣ? ಯಾವ ಅಕ್ಷರಕ್ಕೆ ನಿಲ್ಲಿಸೋಣ ಅಮ್ಮ? ಬಾನ ವಾನ
3: ಉಬ್ಬು ಉಬ್ಬು
0: ಬಾನ
3: ಬಾ.
0: ಓಕೆ, ಧನ್ಯವಾದ ಕರೆ ಮಾಡಿ. ಅಂತೂ ಮೂರನೇ ಸರಿ ಕರೆ ಮಾಡಿದ್ದಲ್ಲ ನೀವು ಇದು?
3: ಮೂರನೇ ಸರ್ ಸರ್.
0: ಓಕೆ, ಕೊನೆಗೂ ಕರೆ ಮಾಡಿ ಹಾಡ್ಬಿಟ್ರಿ ಅಲ್ಲ, ಸಂತೋಷ. ಓಕೆ, ಕೇಳಿದ್ರೆ ಬಾ ಅಕ್ಷರ, ಬಾ ಅಕ್ಷರದಿಂದ ಹಾಡಿ. ನವಿಲೂರಿನೊಳಗೆಲ್ಲ ನೀನೆ ಬಲು ಚೆಲುವೆ, ಅದಕ್ಕೆ ನಮ್ಮಿಬ್ಬರಿಗೆ ನಾಳೆ ಮದುವೆ. ಅದಕ್ಕೆ ನಮ್ಮಿಬ್ಬರಿಗೆ ನಾಳೆ ಮದುವೆ. ನವಿಲೂರಿನೊಳಗೆಲ್ಲ ನೀನೆ ಬಲು ಚೆಲುವೆ. ಹಲೋ ಹೇಳಿ.
4: ಹಲೋ
0: ಹೇಳಿ, ಯಾರು ಮಾತಾಡೋದು?
4: ನಾವು ಜನಪುರದಿಂದ ಲಕ್ಷ್ಮಿ.
0: ಓಕೆ ಮೇಡಮ್, ಬಾ ಅಕ್ಷರದಿಂದ ಹೇಳ್ತೀರಿ ಭಾವಗೀತೆ?
4: ಯಾದ ಬಳೆಗಾರ ಹೋಗಿ ಬಾ ನನ್ನ ಸವರಿನೇ, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ಸವರಿನೇ.
0: ಮರ್ತದಂಗೆ ಆಗ್ಬಿಡ್ತಾ?

0: ಕೆ ಬಾ ಅಕ್ಷರದಿಂದ ಭಾವಗೀತೆ ತವರಿಗೆ. ಇದು ಭಾವಗೀತೆನ ಜನಪದ ಗೀತೆನ ಕನ್ಫ್ಯೂಸ್ ಈಗ? ಭಾವಗೀತೆನ? ಯಾರು ಬರೆದಿದ್ದು? ಓಕೆ, ಭಾವಗೀತೆ ಬಾ ಅಕ್ಷರ ಅಲ್ವಾ? ಕೇಳಿದ್ರೆ ಬಾ ಅಕ್ಷರದಿಂದ ಒಂದು ಭಾವಗೀತೆ. ಹಲೋ,
1: ಹಲೋ,
0: ಹೇಳಿ.
1: ಹಲೋ ಸರ್, ನಮಸ್ಕಾರ. ಸರ್
0: ನಮಸ್ಕಾರ, ಯಾರು ಮಾತಾಡೋದು?
1: ಸರ್ ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡೋದು. ಸರ್
0: ಚಿಕ್ಕಪ್ಪ ಸರ್, ಬಾ ಅಕ್ಷರದಿಂದ ಭಾವಗೀತೆ ಹೇಳಿ.
1: ಭಾವಗೀತೆನೆ ಸರ್?
0: ಹಾ,
1: ಓ ಇದು ಭಾವಗೀತೆ ಹುಡ್ಕೋದ್ ಕಷ್ಟ ಐತಿ ಸರ್. ನಾನು ಚಿತ್ರಗೀತೆ ಅನ್ಕೊಂಡ್ಬಿಟ್ಟೆ, ನಾನು ಈಗ ಬಂದೆ ಆನ್ ಮಾಡಿದೆ ರೇಡಿಯೋ. ಓಹೋ,
0: ಭಾವಗೀತೆ. ಓಕೆ, ಒಂದ್ ಕೆಲಸ ಮಾಡಿ, ಇನ್ನು 14 ನಿಮಿಷ ಟೈಮ್ ಇದೆ, ಮತ್ತೊಂದ್ಸರಿ ಕರೆ ಮಾಡಿ. ಯಾವ್ದಾರ ಅಕ್ಷರ ಭಾವಗೀತೆ ಅಂತ್ಯಾಕ್ಷರಿ ಆಗ್ಬಹುದಾ?
1: ಸರಿ,
0: ಕೇಳಿದ್ರೆ ಭಾವಗೀತೆ ಅಂತ್ಯಾಕ್ಷರಿ ಬಾ ಅಕ್ಷರದಿಂದ ಹಾಡಬೇಕು. ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ ರೀ, ಎತ್ತಾವ್ರಿ ನಾವು
2: ಅವ್ರಿಗೆ ಕರೆ ಹಿಡಿಯಕ್ ಕೇಳಿನ್ರಿ ಸರ.
0: ಬರ್ರಿ ಬರ್ರಿ, ಎತ್ತಾರ್ರಿ ಅಂದ್ರಲ್ಲ, ಕೇಳ್ಕೊಂಡು ಕೇಳಿಸ್ಕೊಂಡ್ಬಿಟ್ಟೆ ನಾನು. ಓಕೆ, ಬಾ ಅಕ್ಷರದಿಂದ ಹೇಳಿ.
2: ಬಾ ಬಂದ್ರಿ ಸರ.
0: ಹಾ ರೀ,
2: ಅದು ಒಂದು ಸಿನಿಮಾ ಕತೆ ಒಳಗ ಅಳವಡಿಸಿಕೊಂಡದ್ದು ಚಿತ್ರದಾಗ ಐತ್ರಿ ಸರ್, ಅದು ಬಿ ಆರ್ ಛಾಯ್ ಅವ್ರು ಹಾಡಿದ್ರಿ ಸರ್.
0: ಹಾಡ್ರಲ್ಲ,
2: ಬೆಳ್ಳಿ ಬೆಳಕು ಮೂಡಿದೆ, ಮಂಜು ಮುಸುಕು ಕರಗಿದೆ, ಉದಯ ರಾಗವಾಗಿದೆ, ಬಾಳು ಬೆಳಗಿದೆ. ಬೆಳ್ಳಿ ಬೆಳಕು ಮೂಡಿದೆ, ಮಂಜು ಮುಸುಕು ಕರಗಿದೆ. ದ ಅಕ್ಷರ ಬಂತ್ರಿ ಸರ್?
0: ದ ಬಂತ್ರಿ.
2: ಹಾ ಸರ್,
0: ಅಲ್ಲಿಗೆ ನಿಂದ್ರಿಸ್ಬಿಡೋಣ್ರಿ, ಮತ್ತೆ ಮುಂದೆ ಹೋಗೋಣ್ರಿ.
2: ಮುಂದೆ ಹೋಗೋದಾಗುದಿಲ್ರಿ ಸರ.
0: ಹಂಗಂತೀರಿ?
2: ಹಾ ಸರ್, ಅವಸ ರಾತ್ರಿ ಸರ.
0: ಹಂಗಾದ್ರೆ ಅಲ್ಲಿಗೆ ನಿಂದ್ರಿಸುವಂತದ್ದು
2: ನಿಧಾನಾಗ ಕರೆ ಹಿಡಿದೆ ಅಂದ್ರ ಏನ್ರ ಹೊಳಿತಾವ್ರಿ ಸರ್? ಮತ್ತ ಊಟ ಮಾಡಾಯ್ತೀನಿ ಸರ್.
0: ಮಾಡ್ರಿ ಮಾಡ್ರಿ, ಸಾವಕಾಶ ಮಾಡ್ರಿ, ಇಡ್ಲರಿ.
2: ನಮಸ್ಕಾರ.
0: ನಮಸ್ಕಾರ ರೀ. ದ ಅಕ್ಷರ ನೆನಪ್ ಮಾಡ್ಕೊಳ್ಳಿ, ಭಾವಗೀತೆ ಅಂತ್ಯಾಕ್ಷರಿ ಆಗ್ಬೋದಾ? ಹಲೋ
3: ಸರ್, ನಮಸ್ತೆ.
0: ನಮಸ್ಕಾರ.
3: ಶೇಷಾಚಲ ಹಾರ್ನಹಳ್ಳಿ.
0: ಶೇಷಾಚಲ ಸರ್ ಹಾರ್ನಹಳ್ಳಿ. ಈಗ ದ ಅಕ್ಷರದಿಂದ ಒಂದು ಹೇಳಿ ಸರ್ ಭಾವಗೀತೆ.
3: ರಚನೆ ಕುವೆಂಪು ಸರ್.
0: ಓಕೆ.
3: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಚು ಗಾಳಿಗೆ ಬೀಳು ತೇನುತ, ತಲೆಯ ಮೇಲ್ಗಡೆ ಹಾರಲಿ. ಥ್ಯಾಂಕ್ ಯು ಸರ್.
0: ಲ ಅಕ್ಷರನ?
3: ಹಾ.
0: ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಲ ಅಕ್ಷರ ಬಂದಿದೆ, ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ, ಹಾಡಿ. ಜನಪದ ಗೀತೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಜನಪದ ಗೀತೆ ಹಾಡಬೇಡಿ, ಇದು ಭಾವಗೀತೆ. ಭಾವಗೀತೆ ಅಂತ್ಯಾಕ್ಷರಿ. ಯಾವ್ದು ಹೇಳ್ತೀರಿ? ಯಾವುದು ಹೇಳಲ್ವಾ? ನಾನೇ ಒಂದು ಹೇಳಿಬಿಡ್ಲಾ? ಹಲೋ ಹಲೋ
4: ಹಲೋ,
0: ಹೇಳಿ, ಯಾರು ಮಾತಾಡೋದು?
4: ಸರ್ ನಾವು ಶಿಕಾರಿಪುರದಿಂದ.
0: ಶಿಕಾರಿಪುರದಿಂದ ಯಾರು ಮಾತಾಡೋದು?
4: ಸರ್ ನಾನು ನೀಲಾ ಅಂತ ಸರ್.
0: ಓಕೆ ನೀಲಾ ಮೇಡಮ್, ಈಗ ಲ ಅಕ್ಷರದಿಂದ ಭಾವಗೀತೆ ಹಾಡಬೇಕು.
4: ಲ ಅಕ್ಷರ ಸರ್?
0: ಲ ಲ ಅಕ್ಷರ. ಓಕೆ,
4: ಲ ಲ ಅಕ್ಷರದಲ್ಲಿ ನೆನಪಾಗ್ತಿಲ್ಲಮ್ಮ ಸರ್.
0: ಅಯ್ಯೋ, ಎಂತ ಕೆಲ್ಸ ಆಗ್ಬಿಡುತ್ತೆ ನಿಮ್ಗೆ ಪಾಪ.
4: ಸರ್ ನಾನು ಅನ್ಕೊಂಡಿದ್ದೆ
0: ಅಲ್ಲ.
4: ಹೌದಾ? ಇಲ್ಲ ಸರ್, ಯಾವ ನೆನ್ಸಾಗಿಲ್ಲ, ಸಾರಿ.
0: ಓಕೆ ಪರವಾಗಿಲ್ಲ, ನೆಕ್ಸ್ಟ್ ಕರೆ ಮಾಡಿ.
4: ಓಕೆ.
0: ಕೇಳಿದ್ರೆ ಲಾ ಅಕ್ಷರದಿಂದ ಭಾವಗೀತೆ ಕರೆ ಮಾಡಿ ಹಾಡಿ. ಲಾ ಅಕ್ಷರದಿಂದ ಒಂದು, ಇದು ಲಾ ಅಕ್ಷರ ಬಂದಿರೋದು ಎರಡನೇ ಸರಿ ಬಂದಿದೆ. ಹಲೋ
4: ಹಲೋ,
0: ಹೇಳಿ.
4: ನಮಸ್ತೆ ಸರ್, ಸವಿತಾ ದೇವ್.
0: ಓಕೆ ಮೇಡಮ್, ಲಾ ಅಕ್ಷರದಿಂದ

0: ಯಾವುದು ನೆನ್ಪ್ ಮಾಡ್ಕೊಂಡ್ರಿ ಭಾವಗೀತೆ?
1: ಲೋಕದ ಕಣ್ಣಿಗೆ ರಾಧೆಯು ಕೂಡ ಅದು
0: ಎಲ್ಲರಂತೆ ಒಂದು
1: ಹೆಣ್ಣು.
0: ಈ ಹಾಡು ಆಗ್ಲೇ ಆಗ್ಬಿಟ್ಟಿದೆ. ಹಾ, ಇದನ್ನ ಹಾಡಿದ್ದು ಮೋಸ್ಟ್ಲಿ ಗೀತಾ ಮಲಗಪ್ಪ ಅಂತ ಅನ್ಸುತ್ತೆ. ಬೇರೆ ಯಾವ್ದಾದ್ರು ಹೇಳ್ತೀರಾ? ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಆಮೇಲೆ. ಓಕೆ, ಒಂದ್ಸರಿ ಮಾಡಿದವ್ರು ಮತ್ತೆ ಮಾಡಂಗಿಲ್ಲ. ಓಕೆ, ಬೆಳಗ್ಗೆ ಅಂದ್ರೆ ಸರಿ ಸರಿ ಸರಿ. ಧನ್ಯವಾದ.
1: ಧನ್ಯವಾದ.
0: ಲ ಅಕ್ಷರ ನೆನಪಾಗ್ತಿಲ್ವಾ? ನೆನಪು ಮಾಡ್ಕೊಳ್ಳಿ. ಲ ಅಕ್ಷರ, ಓಕೆ, ನೋಡೋಣ. ಸ್ವಲ್ಪ ಕ್ಲೂ ಕೊಡ್ತೀನಿ.
2: ಲಾಸ್ಯವಾಡ

0: ಓಕೆ, ಕ್ಲೂ ಕೊಡ್ತೀನಿಂದೇ ಅದು ಶುರು ಆಗೇ ಹೋಯ್ತು. ಈಗ ಬಾ ಅಕ್ಷರಕ್ಕೆ ನಿಲ್ಲಿಸಿದ್ದೀನಿ. ಬಾ ಇಂದ ಹಾಡಿ. ಹಲೋ ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡೋದು? ಓ ಜಯ್ಯಕ್ಕ, ಕೊನೆಗೂ ಹಿಡಿದು ಬಿಟ್ರಿ. ಈಗ ಹಾ, ಬಾ ಅಕ್ಷರದಿಂದ ಹಾಡಿ. ನಿಮಗೆ ಯಾವ್ದು ಸಿಕ್ಕಿತ್ತು?
1: ಲಾಲಿ ಲಾಲಿ.
0: ಏನ್ ಲಾಲಿ ಲಾಲಿ?
1: ಲಾಲಿ ಲಾಲಿ ಲಾಲಿ ಲಾಲಿ ಕತ್ತೆಯ ಮರಿ ಚಂದ ತೊಟ್ಟಿನ ನುಡಿ ಚಂದ.
0: ಇದು ಭಾವಗೀತನಾ?
1: ಹಾ, ಚಿತ್ರಗೀತೆ ಯಾವ್ದ್ರಲ್ಲಿದೆ ಇದು?
0: ಭಾವಗೀತೆ ಬೇಕು ನಂಗೆ. ಭಾವಗೀತೆ ಅಂತ್ಯಾಕ್ಷರಿ ಇದು?
1: ಚಿತ್ರಗೀತೆ ಅಲ್ಲ ಸರ್ ಇದು.
0: ಹೌದಾ?
1: ಚಿತ್ರಗೀತೆ ಯಾವ ಫಿಲಮಲ್ಲೂ ಇಲ್ಲ ಇದು.
0: ಆಯ್ತಮ್ಮ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ. ನೀವು ಭಾವಗೀತೆ ಅದರಲ್ಲೂ ನೀವು ಕೊಟ್ಟಿದ್ ನೋಡಿ ಹೇಳ್ಬೇಕಂದ್ರೆ ಕಷ್ಟ ಆಗ್ತಿತ್ತು ಜನಕ್ಕೆ.
0: ಏನಿಲ್ಲ, ನಿಮಗೆ ಕಷ್ಟ ಆಗತ್ತೆ, ಅದಕ್ಕೆ ಹಂಗಂತೀರಿ? ನೋಡಿ ಎಷ್ಟೊಂದು ಜನ ಹಾಡಿದಾರೆ, ಈಗ 15 ಜನ ಹೇಳಿದ್ರು. ಅದಕ್ಕೆ ಯಾವಾಗ್ಲೂ ಸುಲಭವಾಗಿದ್ದೇ ಇರಬಾರ್ದು, ಸ್ವಲ್ಪ ಕಷ್ಟದ್ದು ಇರ್ಬೇಕು. ಬೇವು ಬೆಲ್ಲ ತಿಂತಿರಲ್ಲ? ಬೇವು ಬೆಲ್ಲ ತಿಂತಿರಲ್ಲ ಯುಗಾದಿಗೆ? ಹ್ಮ್, ಹಂಗೆ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಸ್ನೇಹಿತರೆ, ಬಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಇನ್ನ 7 ನಿಮಿಷ ಇದೆ. ಹಲೋ ಹಲೋ, ಯಾರು ಮಾತಾಡೋದು? ಯಾರು? ನೀಲಾ ಅವರೇ. ಬಾ ಅಕ್ಷರದಿಂದ ನೆನಪು ಮಾಡ್ಕೊಂಡ್ರ ಭಾವಗೀತನ? ಹೇಳಿ. ಇಲ್ಲ, ಇದು ಭಕ್ತಿಗೀತೆ, ಅಕ್ಕ ಮಹಾದೇವಿ ಅವ್ರದ್ದು ವಚನ ಇದು. ಹ್ಮ್, ಬಾ ಅಕ್ಷರದಿಂದ ಭಾವಗೀತೆ ಹೇಳಿ. ಆಯ್ತು. ಓಕೆ, ಮುಂದಿನ ಕರೆಗೋಗೋಣ. ಕೇಳಿದ್ರೆ ಬಾ ಅಕ್ಷರದಲ್ಲಿ ಎಷ್ಟೆಷ್ಟು ಒಳ್ಳೆ ಹಾಡಿದೆ, ಪಾಪ್ಯುಲರ್ ಸಾಂಗ್ಸ್ ಇದೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಪಾಪ ಅವಾಗಲೇ ಯಾರೋ ಹಾಡಿದರು, ಬೇರೆ ಅಕ್ಷರ ಅಂತ ಹೇಳಿ ನಿಲ್ಲಿಸ್ಬಿಟ್ಟೆ. ಅದನ್ನಾದ್ರೂ ನೆನ್ಪು ಮಾಡ್ಕೊಳ್ಬೋದಲ್ಲ ಈಗ. ಹಲೋ
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ನಾನು ವಿದ್ಯಾನಗರದಿಂದ ಲೀಲಾ.
0: ಲೀಲಾ ಮೇಡಮ್, ಯಾವ ಹಾಡು ನೆನಪಾಯ್ತು ಬಾ ಅಕ್ಷರದಲ್ಲಿ?

0: ಹಿರಿಯೂರಿನಿಂದ ಚಂದ್ರಕಲಾ.
1: ಚಂದ್ರಕಲಾ ಮೇಡಮ್, ಯಾವ್ದು ಹೇಳ್ತೀರಿ?
0: ಸರ್ ದ ಲಕ್ಷರ
1: ಯಾವುದಕ್ಕೆ ನಿಲ್ಲಿಸಿದ್ರು ಮೇಡಮ್ ಅವರು?
0: ಅವರು ಅದ್ಯಾವುದು ದ ಅಂದಂಗ ಐತಿ ಸರ್ ನಿಮಗೆ.
1: ಭುವಿ ಬಾನ ತುಂಬಿರುವ ಈ ಹಾಡು ಹೇಳಿದ್ರಲ್ವಾ?
0: ಹಾಂ ಸರ್.
1: ಓಕೆ, ದಾಕ್ಷರನಾ?
0: ಹಾಂ ಸರ್.
1: ಹಾಡಿ.
0: ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಕಡಲು ನಿನ್ನದೆ, ದೋಣಿಯು ನಿನ್ನದೆ, ಮುಳುಗದಿರಲಿ ಬದುಕು. ಇಷ್ಟೇ ಸರ್.
1: ಕಾಕ್ಷರನಾ?
0: ಹಾಂ ಸರ್. ಕಾ.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಸರ್.
1: ಕೇಳಿದ್ರೆ ಕ ಅಕ್ಷರದಿಂದ ಯಾವ ಭಾವಗೀತೆ ನೆನಪಾಗುತ್ತೆ? ಕರೆ ಮಾಡಿ ಹಾಡಿ, ಸ್ವಲ್ಪ ತಲೆ ಕೆಲಸ ಕೊಡೋಣ. ಹಲೋ.
2: ಹಲೋ ಸರ್, ನಾನು ಲೀಲಾ ಹೇಳ್ತಾ ಇದ್ದೀನಿ ಸರ್. ಏನು ಗೊತ್ತಾ, ಇದು ಕರಸಿ ಸರ್, ಅದು ದಾ ಬಂದಿಲ್ಲ ಅಲ್ರಿ.
1: ಯಾವ ಅಕ್ಷರ?
2: ಸಾ. ಕರಸಿ
1: ಸಾನಾ? ನನಗೂ ಕೂಡ ಅಕ್ಷರ ಮರ್ತೋಗ್ಬಿಡ್ತು, ಆಮೇಲೆ ಅನ್ಕೊಂಡೆ ನಾನು ಎಲ್ಲೋ ಮಿಸ್ ಆಯ್ತಂತ. ಸಾ ಅಕ್ಷರ ಅಲ್ವಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನೆನ್ಪು ಮಾಡಿದ್ ಒಳ್ಳೇದಾಯ್ತು, ನೆನ್ಪು ಮಾಡಿದ್ ಒಳ್ಳೇದಾಯ್ತು. ಸಾ ಅಲ್ವಾ? ಓಕೆ, ಕರೆಕ್ಷನ್. ಕೇಳಿದ್ರಿ ಸಾ ಅಕ್ಷರ, ನೆನ್ಪು ಮಾಡ್ಕೊಳ್ಳಿ. ಸಾದಿಂದ ಸಾ, ಯಾಕೆ ಸಾದಿಂದ ತುಂಬ ಇದಾವಲ್ಲ. ಹಲೋ,
3: ನಮಸ್ತೆ ಸರ್.
1: ನಮಸ್ಕಾರ, ಯಾರು?
3: ವಿದ್ಯಾನಗರ, ಶಿವಮೊಗ್ಗ.
1: ಓಕೆ ಮೇಡಮ್, ಸಾ ಅಕ್ಷರದಿಂದ.
3: ಗಂಗಾಳಿ ಬೀಸಿದೆ ಪರಿಮಳ
1: ಅಕ್ಷರ.
3: ತಂಗಾಳಿ ಬೀಸಿದೆ
1: ಸಾ ಅಕ್ಷರ. ತಂಗಾಳಿ ಅಂತಿದ್ದೀರಿ ಅಲ್ವಾ? ಸಾ ಸಾ ಸವಿ ಸವಿ ನೆನಪು ಅಂತ ಹಾಡಿದ್ಯಲ್ಲ.
3: ಸೋಜಿಗಾದ ಸೋಜು ಮಲ್ಲಿಗೆ ನಿನ್ನ ಮಂಡೆ ಮ್ಯಾಲೆ.
1: ಹೋಗ್ಲಿ ಬಿಡಿಮ್ಮ, ಭಕ್ತಿಗೀತೆ ಹೇಳ್ತಾ ಇದ್ದೀರಿ, ಭಾವಗೀತೆ ಬೇಕು. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಕೊನೆ ಕರೆ ಅಂತ ಅನಿಸ್ತಾ ಇದೆ ನನಗೆ. ಯಾರಾದರೂ ಕರೆ ಮಾಡಿದರೆ ಸಾ ಅಕ್ಷರದಿಂದ. ಸೊ ಯಾರು ಕರೆ ಮಾಡಲಿಲ್ಲ ಅಂದರೆ ಒಂದು ಹಾಡಾಕ್ತೀನಿ, ಕೇಳ್ಬೋದಾ? ಸಾಶಿ ಮರಳಯ್ಯ ಅವ್ರದ್ದು ಒಂದು ರಚನೆ, ಸಾ ಅಕ್ಷರದಿಂದ ಶುರುವಾಗ್ತಿದೆ ನೋಡಿ.

ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಭಾವಗೀತೆ ಅಂತ್ಯಾಕ್ಷರಿ ಕೇಳಿದ್ರಿ. ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರಾಗಬೇಡಿ. 3 ಗಂಟೆಗೆ ಮತ್ತೆ ಕಾರ್ಯಕ್ರಮ ಇರುತ್ತಲ್ಲ, ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ, ಅಲ್ಲಿ ಭೇಟಿಯಾಗೋಣ. ಸೊ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ಟ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 2,11,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐ

0: ಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ದಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
4: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಚಿನ್ಮಯಿ ಎಸ್ ದೀಕ್ಷಿತ್ ಹಾಡಿರುವ ದರಾ ಬೇಂದ್ರೆಯವರ ಕವನ.

ಮೇಧಾಶ್ರೀ ಅಡಿಗ ಆಡಿರುವ ಗೀತೆಯನ್ನು ಕೇಳಿ. ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದು.

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಇದೀಗ ಸಮಯ 3 ಗಂಟೆಯಾಗಲಿದೆ. ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 MHz ಅಂತರ್ಜಾಲದಲ್ಲಿ ಮಾತ್ರ ತಾವು ಕೇಳಬಹುದು. ಸಂಜೆ 5:30 FM 103.5 ಹಾಗೂ 101.4 MHz ಮತ್ತು ಮೀಡಿಯಂ ವೇವ್ ತರಂಗಾಂತರ 675 KHz ಪುನಃ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಇನ್ನು ಮುಂದೆ ಚಿತ್ರಗೀತೆಗಳ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ

0: 0704 ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನ ತಾವು ಆಲಿಸಬಹುದು. ಹಲೋ,
1: ನಮಸ್ತೆ. ನಿಧಿಗೆ ರಾಧಾ.
0: ನಮಸ್ತೆ ರಾಧಾ ಅವರೇ. ಏನು ಇತ್ತೀಚೆಗೆ ನಿಮಗೆ ಮೊದಲನೇ ಕರೆನೇ ಸಿಗಕ್ಕೆ ಶುರುವಾಗ್ಬಿಟ್ಟಿದೆಯಲ್ಲ? ಧನ್ಯವಾದ. ಹೇಳಿ, ಯಾವ ಹಾಡು ಬೇಕು ತಮಗೆ?
1: ರವಿಚಂದ್ರ ಸಿನಿಮಾದಿಂದ ನಿಮ್ಮಲ್ಲಿ ಯಾವ ಹಾಡು ಇದೆ ಅಂತ ಸ್ವಲ್ಪ ಹೇಳಿದ್ರೆ ನಾನು ಹೇಳ್ತೀನಿ ಸರ್.
0: ರವಿಚಂದ್ರ ಫಿಲ್ಮ್ ಸಾಂಗ್ ಯಾವ್ದಿದೆ? ಸುಮಾರು 5 ಹಾಡಿದೆ. ನಸು ನಗುತ್ತ, ಸತ್ಯಭಾಮೆ, ಏನೋ ಎಂತ ಸೌಂದರ್ಯ, ನಾನಿನ್ನ ಆಸೆ ಕಂಡೆ, ಇದು ರಾಮ ಮಂದಿರ.
1: ಇದು ರಾಮ ಮಂದಿರ
0: ಈ ಹಾಡು ಬೇಕಾ?
1: ಓಕೆ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಸರ್.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗ.
0: ಹೇಳಿ, ಯಾವ ಹಾಡು ಬೇಕು ತಮಗೆ?
1: ಸರ್, ಕೃಷ್ಣನಿ ಬೇಗನೆ ಬಾರೋ ಫಿಲ್ಮಲ್ಲಿ.
0: ಯಾವುದು?
1: ಕೃಷ್ಣನಿ ಬೇಗನೆ ಬಾರೋ.
0: ಓಕೆ, ಅದರಲ್ಲಿ ಯಾವುದು?
1: ಮಮ್ಮಿ ಮಮ್ಮಿ ಅಂತ ಇದೆ ನೋಡಿ.
0: ಕೃಷ್ಣನಿ ಬೇಗನೆ ಬಾರೋ.
1: ಹಾಂ ಸರ್,
0: ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ಹಾಗೆ ಇರಿ. ಆಯ್ತು, ನಿಮ್ಮ ಹಾಡು ಸಿಕ್ಕಿದೆ, ಪ್ರಸಾರ ಮಾಡೋಣ ಮೇಡಮ್. ಕೇಳಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ, ನಮಸ್ಕಾರ, ಯಾರು ಮಾತಾಡೋದು?
1: ಶೇಷಚಲ ಆಮೇಲೆ ಸರ್.
0: ಓಕೆ ಶೇಷಚಲ ಸರ್, ಯಾವ ಹಾಡ್ಬೇಕು ತಮಗೆ?
1: ಬೆಳ್ಳಿ ಮೋಡ ಇದೇ ನನ್ನ ಉತ್ತರ.
0: ವಾವ್, ತುಂಬ ಹಳೆ ಸಾಂಗು, ತುಂಬ ಚೆನ್ನಾಗಿರೋ ಸಾಂಗು. ಈ ಫಿಲ್ಮ್ ನಾವು ನೋಡಿದ್ದೀರಾ? ಹೇಗೆ? ಓಕೆ, ನಿಮಗೆ ಆಗ ಎಷ್ಟು ಏಜು? ಬೆಳ್ಳಿ ಮೋಡ, ಯಾವ ಸಂಘ, ಯಾವ ಸಂಘ ಬೇಕು ಸರ್ ಅದರಲ್ಲಿ?
1: ಓಕೆ,
0: ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಹಾಡು ಕೇಳೋಣ.
1: ಥ್ಯಾಂಕ್ ಯು ಸರ್.
0: ಓಕೆ.

0: ಹಲೋ
1: ಹಲೋ
0: ಹೇಳಿ, ಯಾರು? ಹಲೋ,
1: ಇಷ್ಟದಾಡ್ ಹೇಳ ಸರ್, ಯಾವುದು ಅಂತ?
0: ತಾವ್ ಯಾರು ಮಾತಾಡ್ತಿರೋದು? ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ನಿಮಗೆ? ಓಹ್ ಪಾಪ, ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ. ನನ್ನ ಥರ ಆಗ್ಬಿಡ್ತಲ್ಲ, ಇವ್ರಿಗೆ ಕರೆ ಸಿಕ್ತು ಬಟ್ ಅವ್ರು ಮಾತಾಡಲಿಲ್ಲ, ಯಾಕೋ ಒನ್ ವೇ ಆಯಿತು ಅಂತ ಅನಿಸುತ್ತೆ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾನು ಅಸ್ಮಾ ಸರ್, ಇವತ್ತು ಕಾಲ್ ಸಿಕ್ತು ನೋಡಿ ಸರ್.
0: ಓಕೆ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ನಾನು ಸರ್ ಅಸ್ಮಾ, ನಿನ್ನೆ ಕಾಲ್ ಮಾಡಿದ್ದೆಲ್ಲ.
0: ನಿನ್ನೆ ಕಾಲ್ ಮಾಡಿದ್ರಿ, ಗೊತ್ತಾಯ್ತು, ಶಿವಮೊಗ್ಗದಿಂದ ಅಲ್ವಾ?
1: ಹಾಂ ಹೌದು ಸರ್.
0: ಹೇಳಿ ಅಸ್ಮಾ, ಯಾವ ಸಾಂಗ್ ಬೇಕು ತಮಗೆ?
1: ನನಗೆ ಸುದೀಪ್ ಸರ್ ಇಂದು ನಲ್ಲ ಮೂವಿಯಿಂದ
0: ನೋಡ್ತಾ ಇದ್ದೀನಿ. ಹಾ ಆಯ್ತಮ್ಮ, ನಿಮ್ದಾಯ್ತಾ?
1: ಇಲ್ಲ ಸರ್, ನಾನು 2 ಗಂಟೆಯಿಂದ ಕಾಲ್ ಮಾಡ್ತಿರೋದು.
0: ಹಾ ಹಾ ಹಾ, ಓಕೆ. ನಲ್ಲದಲ್ಲಿ ಯಾವ ಹಾಡಂದ್ರಿ?
1: ಮಲಗು ಮಲಗು ಗಟ್ಟಿ ಮರಿ.
0: ಮಲಗು ಮಲಗು
1: ಗುಬ್ಬಿ ಮರಿ.
0: ಗುಬ್ಬಿ ಮರಿ, ಏನ್ ಮಾಡೋದು ಸಲ್ಮಾ, ನಿಮ್ ಹಾಡ್ ಸಿಗ್ತಾ ಇಲ್ವಲ್ಲ?
1: ಹೌದಾ ಸರ್?
0: ಹಾ, ಅದ್ದೂರಿ ನೋಡ್ತಾ ಇದ್ದೀನಿ
1: ರೀ.
0: ಅದ್ದೂರಿನಲ್ಲಿ ಮುಸ್ಸಂಜೆ ವೇಳೆ ಅಂತನಾ? ಓಕೆ, ಯಾಕೆ ಇಷ್ಟ ಈ ಹಾಡು ನಿಮ್ಗೆ ತಿಳ್ಕೊಬಹುದಾ? ಓಕೆ, ಫಿಲ್ಮ್ ನೋಡಿದ್ದೀರಾ? ಓಕೆ, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ.

0: ಹಲೋ
1: ಹಲೋ
0: ಹೇಳಿ.
1: ಲಕ್ಷ್ಮೀ ಜನ್ಮಪುರ
0: ಹೇಳಿ ಮೇಡಮ್, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ಬಾಳ ಬೆಳಗತ್ತೆ ಪಿಕ್ಚರಿಂದ ನೀತಿವಂತ ಬಾಳಲೇಬೇಕು.
0: ಬಾಳ ಬೆಳಗಿತ್ತು ನೀತಿವಂತ. ಆಯ್ತಮ್ಮ, ನಿಮ್ಮ ಇಷ್ಟದ ಹಾಡಿ.

0: हेलो हेलो,
1: नमस्कार सर।
0: नमस्कार यार, ಮಾತಾಡೋದು
1: ಗುರುಪುರದಿಂದ ಶಂಭುಲಿಂಗ
0: ಶಂಭುಲಿಂಗ ಅವರೇ. ಹೇಳಿ, ಯಾವ ಫಿಲ್ಮ್ ಹಾಡ್ಬೇಕು ತಮಗೆ?
1: ದೂರದ ಬೆಟ್ಟ, ದೂರದ ಬೆಟ್ಟ ಫಿಲಮ್.
0: ಓಕೆ.
1: ಪ್ರೀತಿಯೇ ನಮ್ಮ ದೇವರೇ ಆದ, ಪ್ರೀತಿಯೇ ನಮ್ಮ ಭಾರತೀಯ ರಾಜ್ ಮಾಡಿದ.
0: ಓಕೆ, ಧನ್ಯವಾದ ಸರ್, ನಿಮ್ಮ ಹಾಡು ಸಿಕ್ಕಿದ್ದಕ್ಕೆ. ಕೇಳೋಣ.

0: हेलो
1: हेलो हेलो माँ बागलकोट जिले जमखंड महालिंगप्प जालवादी
0: ಮಾಲಿಂಗಪ್ಪ ಜಾಲವಾದಿ ರೀ ಎಷ್ಟೊತ್ತಿಂದ ಮಾಡಕತ್ತೀರಿ ಕರಿ?
1: ಬಾಳದಾತ್ರಿ ಒಂದು 20 ನಿಮಿಷ ಮೇಲೆ ಆಯ್ತು, ಸಿಗ್ತಾ ಇಲ್ಲಲ್ಲ, ಏನೇ ಸಿಗ್ತಾ ಇರಲಿಲ್ಲ.
0: ಹುಟ್ಟ ಸಿಗವಲ್ದಾಗ್ಯದ್ರಿ ನಿಮ್ಗೆ? ಹಲೋ
1: ಹಲೋ ಹೇಳಿ ಸರ್.
0: ಹುಟ್ಟ ಸಿಗವಲ್ದಾಗ್ಯದ ನಿಮ್ಗೆ?
1: ಹಾಂ, ಏನೇ ಸಿಗ್ಲಿಲ್ಲ ಸರ್, ಈಗ ಸಿಕ್ತು ಸರ್. ಈಗ
0: ಓಕೆ, ಹ್ಯಾಂಗ ಅನ್ಸ್ತದ?
1: ಅಂದ್ರೆ ಕಾರ್ಯಕ್ರಮ ಅಡ್ಡಿಲ್ಲ ಸರ್, ಒಳ್ಳೆ ಕಾರ್ಯಕ್ರಮ ಇದೆ ಸರ್, ಏನ್ ತೊಂದ್ರೆ ಇಲ್ಲ.
0: ಹೌದ್ರಿ,
1: ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಬರ್ತಾವ ಸರ್.
0: ಓಕೆ, ಯಾವ ಹಾಡ ಕೇಳಕ್ತೀರಿ?
1: ನನಗೆ ಅರ್ಚನಾ ಚಿತ್ರದಿಂದ ಬೆಳದಿಂಗಳು ನಗುತ್ತಿದೆ ಅಂತ ಒಂದು ಗೀತೆ ಇದೆ.
0: ಅರ್ಚನಾ ಫಿಲಂ ನೋಡಿರಿ ನೀವು?
1: ನೋಡಿನಿ ಸರ್, 86.
0: ವಾವ್, ಎವಲ್ ನೋಡಿರಿ ಅದನ್ನ?
1: ಏನ್ ಸರ್
0: ಎವಲ್ ನೋಡಿರಿ? ಯಾವ ಊರಾಗ ನೋಡಿರಿ ಫಿಲ್ಮ್?
1: ಬಾಗಲಕೋಟೆ ಒಳಗೆ ಸರ್.
0: ಹೌದ್ರಿ,
1: ಹಾಂ ಸರ್.
0: ಓಕೆ, ನಿಮ್ಮ ಹಾಡು ಸಿಕ್ಕಾದ್ರಿ ಪ್ರಸಾರ ಮಾಡತ್ತೀನಿ, ಕೇಳೋಣ.
1: ಕೇಶವ ಸರ್ ಅಲ್ಲ ಸರ್, ಅಲ್ಲ, ನೀವು ಉತ್ತರ ಕರ್ನಾಟಕ ಭಾಷೆ ಪ್ರಯತ್ನ ಮಾಡ್ತಾ ಇದ್ರು.
0: ಮಾಡೋದೇನಿಲ್ರಿ, ನಾ ಬಿಜಾಪುರದಾಗ ಇದ್ದೀರಿ 3.5 ವರ್ಷ.
1: ಕೇಶವ್ ಸರ್ ಹೌದಲ್ಲ ಸರ್, ತಮ್ಮ ಹೆಸರು?
0: ಶಿವಕುಮಾರ್ ರೀ, ಶಿವಕುಮಾರ್.
1: ಶಿವಕುಮಾರ್ ಶಿವಕುಮಾರ್ ಅವ್ರ ಸರ್?
0: ಹೌದ್ರಿ.
1: ಓಕೆ ಓಕೆ ಸರ್, ನಾನು 73 ಭದ್ರಾವತಿ ರೇಡಿಯೋ ಸ್ಟೇಷನ್ ಕೇಳ್ತಾ ಇದ್ದೀನಿ ಸರ್.
0: ವಾವ್, ಬಹಳ ಖುಷಿ ಆಯ್ತು.
1: ನನಗೆ ರವಿವಾರ 10:35 ಬೆಳಿಗ್ಗೆ ಚಿತ್ರರಂಜನೆ ಒಂದು ಕಾರ್ಯಕ್ರಮ ಬರ್ತಿತ್ತು.
0: ಹೌದ್ರಿ ಹೌದ್ರಿ, ಬರ್ತಿತ್ತು.
1: ನಾವು ಕೆರೂರೊಳಗಿದ್ದಾಗ ಬೆಳಿಗ್ಗೆ ಅದ ಕಿವಿ ಹತ್ಕೊಂಡು ಕೂತ್ಕೋಬೇಕು ರೇಡಿಯೋ ಅಂದ್ರೆ ಕೇಳಿಸ್ತಿತ್ತು ಮೇಲೆ. ಅವಾಗಿಂದ 73 ರೇಡಿಯೋ ಸಂಪರ್ಕ ಇದೆ ಸರ್, ಹೀಗಾಗಿ
0: 73 ಇಲ್ಲಿ ಮಟ್ಟ ಕೇಳತ್ತಿರಲ್ಲ,
1: ಕೇಳ್ತೇನೆ ಸರ್, ರೆಗ್ಯುಲರ್ ಆಗಿ ಕೇಳ್ತೇನೆ.
0: ಗ್ರೇಟ್ ರೀಪ, ಚಲೋ ಆತ ನಿಮ್ ಜೋಡಿ ಮಾತಾಡಿ ಹಾಡು ಕೇಳೋಣ.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಓಕೆ.

0: ಹಲೋ
1: ಹಲೋ
0: ಹೇಳಿ, ಯಾರು ಮಾತಾಡೋದು?
1: ಹಲೋ ಸರ್, ನಮಸ್ಕಾರ, ನಾನು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ನಮಸ್ಕಾರ ಚಿಕ್ಕಪ್ಪ, ನಿಮಗೆ ದೊಡ್ಡಪ್ಪ ಅಂತ ಹೆಸರು ಇಡಬೇಕಿತ್ತು ಕಣ್ರಿ.
1: ಓ ಸರ್, ಏನ ಮುಂದಿನ ಜನ್ಮದಾಗ ಏನಾರು ಹುಟ್ಟಿ ದೊಡ್ಡಪ್ಪ ಅಂತ ಇಡ್ಸ್ಕೊಂತಾನೆ?
0: ಇಲ್ಲ, ನೀವು ಈಗಲೇ ಮಾಡಿಸ್ಕೋಬಹುದು.
1: ತುಂಬಾ ಗೋಳಾಡ್ಬೇಕಾಗತ್ತೆ, ಆ ಹೆಸರು ಮತ್ತೆ ಬದಲಾಯಿಸ್

0: ಹಂಗಂತೀರ? ಓಕೆ, ಈಗ ಯಾವ ಹಾಡ್ ಬೇಕು ಹೇಳಿ
1: ಸರ್? ಪ್ರೇಮಾಂತರಂಗ ಚಿತ್ರದಿಂದ ಸರ್.
0: ಪ್ರೇಮ
1: ಪ್ರೇಮಾಂತರಂಗ
0: ಪ್ರೇಮಾಂತರಂಗ ನೋಡ್ತಾ ಇದ್ದೀನಿ.
1: ತುಂಬಾ ಹಳೇದು ಅನ್ಸುತ್ತೆ. ಅದ್ರಲ್ಲಿ ನೀ ಹಿಂಗ ನೋಡಬೇಡ ನನ್ನ ಅಂತ ಹಾಡೈತಿ ಸರ್.
0: ಪ್ರೇಮಾಂತರಂಗದ ಅದು
1: ಹೌದು ಅನ್ಸುತ್ತೆ ಸರ್, ನನಗೂ ಮರ್ತಿದೆ.
0: ಏ ಅನ್ಸುತ್ತೆ ಗಿನ್ಸುತ್ತೆ ಅಂತ ನನಗೂ ಹಾದಿ ತಪ್ಪಿಸ್ಬಿಡ್ರಿ ನೀವು.
1: ಇರ್ಬೋದು ಅನ್ಸುತ್ತೆ ಸರ್,
0: ಅದೇ ಹೇಳ್ತಿದ್ರಲ್ಲ ಮತ್ತೆ ತಿರುಗಿ ನೀ ಹಿಂಗ. ಇಲ್ಲ ಸರ್ ನಿಮ್ ಹಾಡು.
1: ಓಕೆ ಸರ್, ಪರವಾಗಿಲ್ಲ. ಅರಣ್ಯರಾಗದ ಚಿತ್ರದಿಂದ ಇದು
0: ಅರುಣರಾಗದಲ್ಲಿ ಯಾವುದು? ನೀ ಬರೆದ ಒಲವಿನ ಓಲೆ ನಡೆದಾಡು.
1: ಅಲ್ಲ, ನಡೆದಾಡ ಕಾಮನ ಬಿಲ್ಲೆ ಅಂತ ಆಯ್ತಲ್ಲ ಸರ್,
0: ಆ ಹಾಡ್ಬೇಕಾ?
1: ಹ್ಞೂ ಸರ್, ಆ ಹಾಡಾಕ್ರಿ ಸರ್.
0: ಯಾರಿಗೋಸ್ಕರ ಇದು ಅಂತ?
1: ಸರ್ ನಮ್ಗೋಸ್ಕರ.
0: ಯಾಕೋ ಏನೋ ಸಮಥಿಂಗ್ ಅಂತ ಅನಿಸ್ತಾ ಇದೆ, ನಗ್ತಿದ್ರಿ.
1: ಇಲ್ಲ ಇಲ್ಲ ಏನಿಲ್ಲ ಸರ್, ಆತರ ಏನಿಲ್ಲ ಸರ್.
0: ಓಕೆ.

0: ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಸರ್, ಹೆಂಗಿದಿರಿ?
1: ಆರಾಮದೇವ್ರಿ ಸರ್. ಊಟ ಆಯ್ತ್ರಿ ಸರ?
0: ಹಾ, ಆರಾಮ ಆಗ್ಯದ್ರಿ. ಮತ್ತ ಊಟನು ಆಗ್ಯದ, ನಿದ್ದೆ ಬರಕತ್ತಾವ. ಮತ್ತ ಏನ್ ಮಾಡೋದು, ನೀವೆಲ್ಲ ಕಾಡಾತಿರ್ಲ?
1: ಬಿಡುದಿಲ್ರಿ ಸರ್, ನಾವ್ ಒಟ್ಟ ಸಂಜೆವರೆಗೂ ನಿಮ್ಮನ್ನ
0: ಒಟ್ಟ ಕಾಡದ್ ನಿಲ್ಸಂಗಿಲ್ಲ ಅಂತೀರಿ?
1: ಇಲ್ಲ ಇಲ್ರಿ ಸರ್.
0: ಚಲೋ ಆತ್ ತಗೋರಿಪ್ಪ, ಹಂಗ ಕಾಡ್ತಾ ಇರ್ರಿ.
1: ನಿದ್ದೆ ಬರಕ್ ಚಾಲು ಮಾಡ್ತಾವ್ರಿ, ನಿಮ್ಮನ್ ಬಿಟ್ಟೆ ಅಂದ್ರೆ ಸರ್.
0: ಓಕೆ ಓಕೆ, ನಿಮ್ಮ ನಿದ್ದೆ ಹೋಗಸಾಕ ನನಗ್ ಬನ್ನತ್ರಿ?
1: ಹೌದೌದ್ರಿ ಸರ್, ನಿಮ್ ಜೊತೆ ಮಾತಾಡ್ಕೋತ ನಮ್ಮ ಎಲ್ಲಾ ಕೆಲಸ ಹಾಕವ್ರಿ.
0: ಹೋರಿ,
1: ಮತ್ತ ನಿಮ್ದು ಮಾತ್ರ ನಾವು ನಿದ್ದೆ ಕೆಡಿಸ್ತೇವ್ರಿ ಸರ್.
0: ಮತ್ತ ಬಹಳ ಮಂದಿಗೆ ನನ್ ನಿದ್ದೆ ಚಲೋ ಕೆಟ್ಟರು ಚಲೋ ಆಗ್ತದ ಅಂದ್ರೆ ನಾನೇನು ಹೆದರಂಗಿಲ್ರಿ.
1: ನಮಗಾಗಿ ನೀವು ತ್ಯಾಗ ಮಾಡುದ್ರಿ ಸರ್.
0: ಆಯ್ತ್ರಿಪ್ಪ, ಮಾಡೂನು ಹೇಳ್ರಿ, ಯಾವ ಹಾಡು ಬೇಕಾಗ್ಯದ
1: ಸರ್? ಬಾ ನನ್ನ ಪ್ರೀತಿಸು ಐತೆನ ನೋಡ್ರಿ ಸರ್.
0: ಬಾ ನನ್ನ ಪ್ರೀತಿಸು ಅಂತ ಫಿಲ್ಮ್ ಇದೆಯಾ?
1: ಹಾ ಸರ್,
0: ನೋಡಕತ್ತೀನಿರಿ ಹಂಗ.
1: ಹಾ ಸರ್.
0: ಇಲ್ರಿ, ಅದ ಸಿಗವಲ್ದಾಗ್ಯದ.
1: ಅದು ಇಲ್ರಿ ಸರ್.
0: ಹೋರಿ,
1: ಮಣ್ಣಿನ ದೋಣಿ ತಗೊಂಬಿಡ್ರಿ ಸರ್.
0: ಮಣ್ಣಿನ ದೋಣಿ ರೀ, ಅದ್ರಾಗ ಯಾವ್ದ್ರಿ?
1: ಅದರಲ್ಲಿ ಮಳೆ ಮಳೆ ಮಳೆ ಮಳೆ ಒಲವಿನ ಸುರಿ ಮಳೆ ಅಂತೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರಮ್ಮ ಅವ್ರು ಹಾಡಿದ್ದೈತಲ್ರಿ ಸರ್.
0: ಏನು ಮಳೆ ಬರಕತ್ತದೇನ್ರಿ ನಿಮ್ ಸಮ?
1: ಇಲ್ರಿ ಸರ್, ಮಳೆ ಕರ್ಸು ಸಂಬಂಧ ಕೇಳೇನ್ರಿ ಸರ್. ಮಳೆ ಅನ್ನೋದ ಮಾಯ ಆಗಿ ಹೋಗ್ಬಿಟ್ಟೈತ್ರಿ ಸರ್. ಬ್ಯಾಸಗಿ ಕಾಲದ ಸೇಮ್ ಐತ್ರಿ ಸರ್.
0: ಹಂಗಾಗ್ಯದೇನ್ರಿ, ಇಲ್ಲಿ ಭದ್ರಾವತಿಲಿ ಮಳೆ ಬರ್ಲಾ ಇರ್ತದ್ರಿ ಇವತ್ತು ಮುಂಜಾಲಿಂದ?
1: ಬರ್ಲಿ ಸರ್, ಒಂದ್ ಕಡೆ ಶುರುವಾರ ಮತ್ ನಮಗೂ ಬರ್ತೈತೆ ಅನ್ನೋ ಧೈರ್ಯ ರೀ ಸರ್.
0: ಕಳ್ಸಿ ಕೊಡ್ತೀವಿ ತಗೋರಿ, ನೀವೇನ್ ಫಿಕ್ರ ಮಾಡ್ಬೇಡ್ರಿ.
1: ಕಳಸ್ರಿ ಕಳಸ್ರಿ ಸರ್, ಒಟ್ಟ ಮಳಿ ಇಲ್ರಿ ಸರ್.
0: ಹೌದ್ರಿ,
1: ಎಲ್ಲಾ ಬಿಚ್ಚಿದ ಬೆಳೆ ಎಲ್ಲಾ ಒಣಗಾಕತ್ತಾವ್ರಿ ಸರ್.
0: ಓಹೋಹೋ, ಲಗನ್ ಮಳಿ ಬರ್ಲಿ ಅಂತ ಹಾರೈಸತ್ತೀವಿ ನಾವೆಲ್ಲಾ ಕೂಡ್ಕೊಂಡ್. ಹಾಡ್ ಕೇಳೋಣ ತಗೋರಿ
1: ಸರ್. ನಮಸ್ಕಾರ.
0: ನಮಸ್ಕಾರ ರೀ.

0: हेलो,
1: नमस्ते सर। रोटरी
0: नमस्कार सर. यार मात्र दो
1: विजय कुमार
0: ओ रोटरी विजय कुमार
1: ಲೈನ್
0: सर.
1: ಹಿಡಿದ ಅರ್ಧ ಗಂಟೆ ಆಗುತ್ತೆ
0: ಏನಂದ್ರಿ ಸರ್?
1: ನಿಮ್ ಲೈನ್ ಹಿಡಿದ ಅರ್ಧ ಗಂಟೆ ಆಗ್ಬಿಡುತ್ತೆ.
0: ಓಕೆ ಓಕೆ.
1: ಅಷ್ಟಕ್ಕಂತ ಕೇಳಿದ್ರೆ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ.
0: ಹೌದು ಹೌದು ಸರ್, ನಮ್ಮ ಆಕಾಶವಾಣಿ ಸಿಬ್ಬಂದಿಗಳು ನಾವು
1: ಮಂಗೋಟೆ ಶಿವಕುಮಾರ್ ಅಂತ ಸರ್, ಅವ್ರು ಬಂದ್ಬಿಟ್ರೆ ಒಂದ್ ಧೂಳಿ ಪಟ್ಟ ಸರ್.
0: ಇಲ್ಲ ಸರ್, ಆತರ ಏನಿಲ್ಲ, ನೀವ್ ಅನ್ಕೊಂಡಿದ್ದೀರಿ, ನಿಮ್ಮ ಅಭಿಮಾನ.
1: ನೀವು ಹುಬ್ಳಿ ಧಾರವಾಡ ಭಾಷೆ ಭಾರಿ ಚಲೋ ಮಾತಾಡ್ತೀರಿ ಬಿಡ್ರಿ ಸರ್.
0: ಅಲ್ಲಿ ಇದ್ನಲ್ಲ ಸರ್, 3 ವರ್ಷ ಇದ್ನಲ್ಲ.
1: ಹೌದಾ? ಎಲ್ಲಿ?
0: ಬಿಜಾಪುರದಲ್ಲಿದ್ದೆ.
1: ಹೌದಾ? ಹಂಗಾಗಿ ನೀವು ಅವ್ರಿಗಿಂತ ಚಲೋ ಮಾತಾಡ್ತೀರಿ.
0: ನಾನು ಹಾಸನದಲ್ಲಿ ಇದ್ದೆ, ಆ ಕಡೆಯಿಂದ ಯಾವುದು ಕಾಲ್ ಬರ್ತಾ ಇಲ್ಲ ನಂಗೆ.
1: ಹಾಸನದ? ಹಾಸನದ ಮಾತಾಡ್ಬೇಕು.
0: ಹೌದು ಹೌದು, ಚಾಮರಾಜನಗರ, ಮೈಸೂರು, ಮಂಡ್ಯ.
1: ಸರ್
0: ಹೇಳಿ ಸರ್.
1: ಬೋರೇಗೌಡ ಬೆಂಗಳೂರಿಗೆ ಬಂದ, ಅದರಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಹಾಡುವ ಮನಸ್ಸು ಏನೋ ಹೇಳಿತು, ನಿನ್ನ ನಿನ್ನ
0: ಡ್ಯೂಯೆಟ್ ಹಾಡ್ಬಿಡ್ರಿ. ಅಲ್ಲೇ ಹೆಂಗ ಮನೇರ್ ಇದಾರಲ್ಲ,
1: ಮನೇರಿದ ಅದಂಗ ಗೊತ್ತಾಯ್ತು ನಿಮಗೆ?
0: ಅವರಿದ್ರೆ ನಿಮಗೆ ಸ್ಫೂರ್ತಿ, ನೀವು ನಿಮ್ ಧ್ವನಿನಲ್ಲಿ ಕಂಡಿಡಿತೀನಿ.
1: ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳ ಸರ್.
0: ಹೌದು, ನಿಜ ನಿಜ ನಿಜ.
1: ಅವಳು ಯಾರು ಅಂದ್ರೆ ನಮ್ಮ ಮನೆಯವ್ರ ಸರ್.
0: ಖಂಡಿತ. ಓಕೆ, ನಿಮ್ಮ ಹಾಡು ಸಿಕ್ಕಿದೆ ವಿಜಯಕುಮಾರ್ ಸರ್, ಕೇಳೋಣ.
1: ಓಕೆ ಓಕೆ,
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ನೇರ ಫೋನಿನ ಚಿತ್ರಗೀತೆಗಳು ಪ್ರಸಾರವಾದವು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಆತ್ಮೀಯ ಸ್ನೇಹಿತರೆ, ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ, ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಹಮ್ ಕಿಸಿ ಸೇ ಕಮ್ ನಹಿ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ.

0: ಒಂದು ಬೇಲು.
1: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ

ಕೆಳಗಡೆ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು 625 ಕಿಲೋ ಹರ್ಜ್ ಹಾಗೂ ಎಫ್ಎಂ 101.4 ಮೆಗಾ ಹರ್ಜ್ಗಳಲ್ಲಿ ಹಾಗೂ ಲೈವ್ ಸ್ಟ್ರೀಮಿಂಗ್ನಲ್ಲಿ. ಈಗ ಸಮಯ ಆಗ್ತಾ ಇದೆ 5:10. ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡ ಚಿತ್ರದ ಗೀತೆಯನ್ನ ಹಾಡಿದರೆ ಎಲ್ ಎನ್ ಶಾಸ್ತ್ರಿ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದ್ದು. ಈ ಗೀತೆ ಆದ ನಂತರ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕಾಯ್ತಿರುತ್ತೆ ಕೇಳುಗರೆ, ಕಾಯ್ತಾ ಇರಿ ಆ ಪ್ರಶ್ನೆಗೆ. ಹಾಗೆ ಈ ಗೀತೆಯನ್ನು ಕೇಳ್ಕೊಂಡು ಬನ್ನಿ.

ಕೆಳಗಡೆ ನಿಮ್ಗೊಂದು ಪ್ರಶ್ನೆ ಕಾಯ್ತಿರುತ್ತೆ ಅಂತ ಹೇಳಿದೆ. ಅದೇನೆಂದ್ರೆ, ಕರ್ನಾಟಕದ ಶಾಸ್ತ್ರೀಯ ಸಂಗೀತದ ಪರಂಪರೆಗೆ ಅಡಿಪಾಯ ಹಾಕಿದ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನ ಗೌರವಿಸಲಾಗುತ್ತೆ ಅಂತ ನಿಮ್ಮ ಉತ್ತರಗಳನ್ನ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೇಳ್ಬೋದು. ನಿಮ್ಮ ಫೋನನ್ನು ತೆಗೆದುಕೊಳ್ಳುವ ಮುನ್ನ ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ತಾಯವ್ವ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದು.

0: ಕೆಳಗಡೆ ನಿಮಗೆ ಪ್ರಶ್ನೆ ಕೇಳಿದೆ. ಕರ್ನಾಟಕದ ಶಾಸ್ತ್ರೀಯ ಸಂಗೀತ ಪರಂಪರೆಗೆ ಅಡಿಪಾಯ ಹಾಕಿದ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನ ಗೌರವಿಸಲಾಗುತ್ತೆ ಅಂತ ಮೊದಲನೇ ಕರೆ ಯಾರ್ದು ಉತ್ತರ ಹೇಳೋಕೆ ನೋಡೋಣ. ಹಲೋ ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಕೇಶವ್
0: ಅವರ.
1: ಹೌದು,
0: ಪ್ರಶ್ನೆ ಗೊತ್ತಾಯ್ತಾ?
1: ಪುರಂದರ ದಾಸ್ ಅನ್ಕೋತೀನಿ.
0: ಹಾ, ಖಂಡಿತ ಹೌದು.
1: ಅವರೇ ಹಾಕಿದವ್ರ ವಚನಗಳು,
0: ಕೀರ್ತನೆಗಳು ಎಲ್ಲದೂ ಹೌದು. ಕರ್ನಾಟಕ ಸಂಗೀತಕ್ಕೆ ಅಡಿಪಾಯ ಹಾಕಿದವರೇ, ಖಂಡಿತ ಹೌದು. ಉತ್ತರ ಸರಿಯಾಗಿದೆ ಕೇಶವ್ ಅವರೇ.
1: ಹೌದು,
0: ಕಾರ್ಯಕ್ರಮ ಕೇಳ್ತಿದ್ದೀರಾ ನಮ್ದು, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ್ದು?
1: ಹೌದು ಮೇಡಮ್, ಡೈಲಿ ಕೇಳ್ತೀನಿ.
0: ನೋಡಿ, ಇವತ್ತು ಫಸ್ಟ್ ಕರೆ ಸಿಕ್ಕಿಬಿಟ್ಟಿದೆ ನಿಮಗೆ.
1: ಹೌದು, ಎಲ್ಲ ಟ್ರೈ ಮಾಡ್ತಾ ಇದ್ದೆ. ಎರಡನೇ ಸಲಿನ ಸಿಕ್ಕಿತ್ತು, ಅದು ಕಟ್ ಆಯ್ತು. ಆಮೇಲೆ ಈಗ ಮತ್ತೆ ಟ್ರೈ ಮಾಡಿದ್ರೆ ಮತ್ತೆ ಸಿಕ್ತು.
0: ಯಾ, ಓಕೆ, ಉತ್ತರ ಸರಿಯಾಗಿದೆ ಕೇಶವರೇ. ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.
0: ಕೆಲವೇ ಕೇಶವ್ ಭದ್ರಾವತಿಯಿಂದ ಕರೆ ಮಾಡಿ ಸರಿಯಾದ ಉತ್ತರವನ್ನೇ ಹೇಳಿದ್ರು. ಖಂಡಿತ ಹೌದು, ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯಲಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳೋ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಅಂಡಮಾನ್ ಚಿತ್ರದ ಗೀತೆ, ಹಾಡಿದ್ದಾರೆ ಶಿವರಾಜ್ ಕುಮಾರ್ ಹಾಗೂ KS ಚಿತ್ರ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.

ಈಗ ಕೇಳಿ ಅಂತರ್ಗಾಮಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸಿ ಅಶ್ವಥ್ ಹಾಗೂ ಸಂಗಡಿಗರು. ಸಾಹಿತ್ಯ ರಚನೆ ಶ್ರೀರಂಗ ಹಾಗೂ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್ ಅವರದ್ದು.

ಹುಡುಗರೇ, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ರಾಜ್ಯ ಪ್ರಾಣಿ ಮತ್ತು ರಾಜ್ಯ ಪಕ್ಷಿ ಯಾವುದು ಅಂತ ನಿಮ್ಮ ಉತ್ತರಗಳನ್ನು ನಮ್ಮ ದೂರವಾಣಿ ಸಂಖ್ಯೆ 0828220044 ಕರೆ ಮಾಡಿ ಹೇಳಬಹುದು. ಹಾಗೆ ಕೇಳಿ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ರಚನೆ ದರಾ ಬೇಂದ್ರೆ ಅವರದ್ದಾಗಿದ್ದರೆ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದ್ದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳುವರೆ, ನೀವು ಕೇಳ್ತಾ ಇದ್ದೀರಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 101.4 ಮೆಗಾಹರ್ಟ್ಸ್. ಅದರೊಟ್ಟಿಗೆ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗುತ್ತಿರುವ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನ ಈಗ ಸಮಯ ಆಗ್ತಾ ಇದೆ 5:30:20. ಈ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಸುಶ್ರಾವ್ಯ ಜಯ ಐತಾಳ್ ನಿಮ್ಮೆಲ್ಲರ ಜೊತೆ ನಿಟ್ಟಿದ್ದೀನಿ ಅಂತ ಹೇಳ್ತಾ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದ ರಾಜ್ಯ ಪ್ರಾಣಿ ಮತ್ತು ರಾಜ್ಯ ಪಕ್ಷಿ ಯಾವುದು ಅಂತ. ನಿಮ್ಮ ಉತ್ತರಗಳನ್ನು ನಮ್ಮ ದೂರವಾಣಿ ಸಂಖ್ಯೆ 08282220074 ಕರೆ ಮಾಡಿ ಹೇಳಿ. ಅಷ್ಟರಲ್ಲಿ ಇನ್ನೊಂದು ಗೀತೆಯನ್ನು ಕೇಳೋಣ. ಆದಿತ್ಯ ಚಿತ್ರದ್ದು, ಹಾಡಿದ್ದಾರೆ ಮನು ಅವರು. ಸಾಹಿತ್ಯ ರಚನೆ MN ವ್ಯಾಸರಾವ್ ಹಾಗೂ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್ ಅವರದ್ದು.

0: ಕೆಲವರೆ ಕರ್ನಾಟಕದ ರಾಜ್ಯ ಪ್ರಾಣಿ ಹಾಗೆ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದ್ದೆ. ಯಾರಿಗೆ ಉತ್ತರ ಹೇಳೋ ಅವಕಾಶ ಇವಾಗ ಸಿಗುತ್ತೆ ನೋಡೋಣ. ಹಲೋ
1: ಹಲೋ, ನಮಸ್ತೆ
0: ಮೇಡಮ್. ನಮಸ್ತೆ, ಯಾರು ಮಾತಾಡೋದು?
1: ಚಂದ್ರಿಕಾ
0: ಯಳಗುಂಡಿ ಅವರೇ. ನೋಡಿ, ಎಷ್ಟು ಜನ ಕರೆ ಮಾಡ್ತಿದ್ರು, ನಿಮಗೆ ಸಿಕ್ತು ಉತ್ತರ ಹೇಳೋ ಅವಕಾಶ. ಹೌದು,
1: ನಾನು ಇವಾಗ ಹಂಗೆ ಕೇಳಿಸ್ಕೊಳ್ತಾ ಇದ್ದೆ. ಈಗ ನೋಡೋಣ, ಮೂರನೇ ಪ್ರಶ್ನೆ ಅನ್ಸುತ್ತೆ.
0: ಇದು ಎರಡನೇದು.
1: ಎರಡನೇದಾಗಿ ನಾನೊಂದು ಪಾಸ್ ಆಯ್ತೇನೆ ಅನ್ಕೊಂಡೆ.
0: ಇಲ್ಲ ಇಲ್ಲ ಇಲ್ಲ
1: ಮೇಡಮ್. ಕಾಫಿ ಆಯ್ತಾ ಮೇಡಮ್?
0: ನಿಮ್ದಾಯ್ತಾ
1: ಮೇಡಮ್?
0: ಹೇಗನ್ಸಿದೆ ನಮ್ಮ ಕಾರ್ಯಕ್ರಮ, ನಮ್ಮ ಕೇಂದ್ರದ ಕಾರ್ಯಕ್ರಮಗಳು?
1: ಅಯ್ಯೋ ಮೇಡಮ್, ನಾವು ನಿರಂತರ ಕೇಳೋದ್ರಲ್ಲ.
0: ಹಾ, ಅದೇ ನಿಮ್ದಂತ ಯಾವಾಗ್ಲೂ ಕರೆ ಬರ್ತಿರತ್ತೆ. ಇದ್ರಲ್ಲಿ ಸಿಕ್ಕಿದೆಲ್ಲ ಲಕ್ಕಿ ಆಗುತ್ತೆ. ಎಷ್ಟು ಜನ ಕರೆ ಮಾಡ್ತಿದ್ರು.
1: ಹೌದು, ಟ್ರೈ ಮಾಡ್ತಾ ಇರ್ತಾರೆ.
0: ಹೌದು,
1: ಅದ್ರಲ್ಲಿ ನಾವು ಒಬ್ರು ಕೂಡ ಕೇಳಿದ್ರು. ಫುಲ್ ನೋಡೋಣ ಅಂತ ಟ್ರೈ ಮಾಡ್ದೆ. ಪಟ್ಟ ಪ್ರಶ್ನೆಗೆ ಟ್ರೈ ಮಾಡ್ಲಿಲ್ಲ ಮೇಡಮ್.

0: ನೋಡೋಣ ಯಾರಿಗಾರ ಅವಕಾಶ ಸಿಗ್ಲಿ ಅಂತ ಇವಾಗ ಮಾಡ್ದೆ.
1: ಗೊತ್ತಾಗ್ತೀರ ಕರ್ನಾಟಕದ ರಾಜ ಪ್ರಾಣಿ ಹಾಗೆ ರಾಜ ಪಕ್ಷಿ ಯಾವ್ದು ಅಂತ?
0: ಮೇಡಮ್ ಪ್ರಾಣಿ ಆನೆ.
1: ಯಾವ ಆನೆ ಅಂತ ಹೇಳ್ಬೋದಾ? ಏಷ್ಯನ್ ಅಥವಾ ಇಂಡಿಯನ್ ಆನೆ ಅಂತ? ಸರಿ, ಇದು ತೊಂದ್ರೆ ಇಲ್ಲ. ಪಕ್ಷಿ
0: ಪಕ್ಷಿ ನೀಲಕಂಠ.
1: ಹಾ ಖಂಡಿತ, ಹೌದು. ಇಂಡಿಯನ್ ರೋಲರ್ ಅಂತಾರೆ ಇಂಗ್ಲಿಷ್ ನಲ್ಲಿ ನೀಲಕಂಠ ಪಕ್ಷಿಗೆ. ಹೌದು ಚಂದ್ರಿಕಾ ಅವರೇ, ಸರಿಯಾದ ಉತ್ತರ ಕೊಟ್ಟಿರ. ಎಲ್ಲ ಕೆಳಗರು ಫಸ್ಟ್ ಕರೆಗೆ ಸರಿ ಉತ್ತರ ಕೊಡ್ತೀರ, ನನ್ ಮುಂದಿನ ಕರೆ ತಗೋ ಅವಕಾಶನೇ ಕೊಡ್ತಾ ಇಲ್ಲ ಯಾರು.
0: ಹಾ
1: ನೋಡಿ, ಕೇಳಿದ್ರೆಲ್ಲ ಎಷ್ಟು ಶಾರ್ಪ್ ಆಗಿದ್ದಾರೆ. ಹಾ ಹೌದು
0: ಮೇಡಮ್, ಸರ್ಗಳು ಪ್ರಶ್ನೆ ಕೇಳದೆ ಅಷ್ಟು ಉತ್ತರಗಳು.
1: ಹೌದು, ಈಗ ನೆಕ್ಸ್ಟ್ ರೌಂಡ್ ಅಲ್ಲಿ ಕೆಳಗರ ಹತ್ರ ಪ್ರಶ್ನೆ ಕೇಳಿಸಿ ಇನ್ನೊಂದ್ ಕೆಳಗರಿಗೆ ಉತ್ತರ ಕೇಳೋದ್ ಮಾಡ್ಬೇಕೇನು. ಖಂಡಿತ ಖುಷಿ ಆಗುತ್ತೆ.
0: ಏನ್ ಕೇಳ್ತಾರೋ ಸರ್, ಏನ್ ಕೇಳ್ತಾರೋ ಅಂತ ಹೇಳಿ ಪ್ರತಿಯೊಬ್ಬರು ನಿರೂಪಕರು ಒಳ್ಳೆ ಪ್ರಶ್ನೆಗಳನ್ನ ತರ್ತೀರ ಮೇಡಮ್.
1: ಹಾಗೆ ನೀವು ಕೇಳ್ತೀರಲ್ಲ, ನಮ್ಗೂ ಹೊಸ ಹೊಸ ಹುಡ್ಕೋ ಆಸೆ ಆಗುತ್ತೆ.
0: ಹೌದು ಖಂಡಿತ ಮೇಡಮ್, ನಮ್ಗೆ ಆಕಾಶವಾಣಿನೇ ಹಂಗಿದೆ ನಮ್ ಭದ್ರಾವತಿ.
1: ಹೌದು,
0: ಕಾರ್ಯಕ್ರಮ ಬೆಳಗ್ಗೆ ಮಧ್ಯಾಹ್ನ ಮೇಡಮ್ ಮಲ್ಗಕ್ಕೆ ಆಗ್ತಾ ಇಲ್ಲ ಇವಾಗ. ಏನಿರುತ್ತೋ ಒಳ್ಳೊಳ್ಳೆ ಹಾಡುಗಳು ಬರ್ತವೆ, ಒಳ್ಳೊಳ್ಳೆ ಕಾರ್ಯಕ್ರಮ. ಮಧ್ಯಾಹ್ನ 1:20 ಸ್ಟಾರ್ಟ್ ಆಗಿ ನೋಡಿ ಇವಾಗ 7:30-8 ಹಿಂದೆ ಚಿತ್ರಗೀತೆ ತಕ್ಕ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ.
1: ಅದ್ರ ಮೇಲೂ ಕೇಳಿ
0: ಎಲ್ಲ ಮೇಡಮ್, ರಾತ್ರಿ 11 ಗಂಟೆವರೆಗೂ ಕಾರ್ಯಕ್ರಮ. ಯಾವ್ ಕೇಳಿದ್ರು ಪಟ ಪಟ ಪಟ, ಏನ್ ಯಾವ ದಿನ ಏನ್ ಕಾರ್ಯಕ್ರಮ ಅಂತ ನಮ್ಮ ಹಂಗೆ ನಿಮ್ಗಿನ ಮುಂಚೆ ನಾವೇ
1: ನೋಡಿ ನೀವೇ ಹೇಳ್ಬಿಡ್ತೀರ. ಹೌದು,
0: ಓ ನಿಜವಾಗ್ಲು ಇವತ್ತೇ ಯಾರು ನಿರೂಪಕರು, ಇವತ್ತೇನ್ ಕಾರ್ಯಕ್ರಮ. ನೈಟ್ ತನಕ ಮೇಡಮ್ 10:30-11 ಗಂಟೆವರೆಗೂ ನಿರಂತರವಾಗಿ ನಮ್ಮ ಆಫೇ ಆಗಲ್ಲ.
1: ಹಾಗೆ ಕೇಳ್ತೀವಿ ನಮ್ ಕೇಂದ್ರದ ಕಾರ್ಯಕ್ರಮಗಳನ್ನ, ನಮ್ಗೂ ಹೊಸ ಹೊಸ ಕಾರ್ಯಕ್ರಮಗಳು ಕೊಡೋ ಹುರುಪು ಬರುತ್ತೆ ನೀವು ಕೇಳ್ತಿದ್ರೆ.
0: ಹೌದೌದು ಮೇಡಮ್, ಖಂಡಿತ ಮೇಡಮ್.
1: ಧನ್ಯವಾದಗಳು ಚಂದ್ರಿಕಾ ನೇಲಗುಂಡಿ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಖಂಡಿತ ಮೇಡಮ್, ಅವಕಾಶಕ್ಕಾಗಿದೆ.
1: ಕೆಲವರೇ ಚಂದ್ರಿಕಾ ಅವರು ಕರೆ ಮಾಡಿ ಸರಿಯಾದ ಉತ್ತರವನ್ನೇ ನೀಡಿದ್ರು. ಹೌದು, ಕರ್ನಾಟಕದ ರಾಜ್ಯ ಪ್ರಾಣಿ ಏಷ್ಯನ್ ಅಥವಾ ಇಂಡಿಯನ್ ಆನೆ, ಹಾಗೆ ರಾಜ್ಯ ಪಕ್ಷಿ ನೀಲಕಂಠ ಅಥವಾ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಇಂಡಿಯನ್ ರೋಲರ್ ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.

0: ಕೆಳಕರೆ ಕಾರ್ಯಕ್ರಮದ ಕಡೆಯ ಪ್ರಶ್ನೆ. ಕರ್ನಾಟಕದ ಜಲಿಯನ್ವಾಲಾ ಭಾಗ್ ಎಂದು ಕರೆಯಲ್ಪಡುವ ಐತಿಹಾಸಿಕ ಸ್ಥಳ ಯಾವುದು? ಇಲ್ಲಿ 1938 ಬ್ರಿಟಿಷರು ಧ್ವಜ ಸತ್ಯಾಗ್ರಹ ನಡೆಸುತ್ತಿದ್ದ ದೇಶಭಕ್ತರ ಮೇಲೆ ಗುಂಡು ಹಾರಿಸಿದ್ರು. ಈ ಜಾಗ ಯಾವುದು ಅಂತ ನಿಮ್ಮ ಉತ್ತರಗಳನ್ನು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೇಳಬಹುದು. ಹಾಗೆ ಕೇಳಿ, ಹೆಲೋ ಡ್ಯಾಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.
1: ನೌಕರಿಗೆ ದಿನ ರಜಾ,

0: ಕರ್ನಾಟಕದ ಜಲಿಯನ್ ವಾಲಾ ಭಾಗ್ ಎಂದು ಕರೆಯಲ್ಪಡುವ ಐತಿಹಾಸಿಕ ಸ್ಥಳ ಯಾವುದು? ಇಲ್ಲಿ 1938ರಲ್ಲಿ ಬ್ರಿಟಿಷರು ಧ್ವಜ ಸತ್ಯಾಗ್ರಹ ನಡೆಸಿದ, ದೇಶಭಕ್ತರ ಮೇಲೆ ಗುಂಡು ಹಾರಿಸಿದ ಈ ಜಾಗ ಯಾವುದು ಅಂತ ಕೇಳಿದೆ. ಯಾರ ಕರೆ ಸಿಗತ್ತೆ ನೋಡೋಣ. ಹಲೋ,
1: ನಮಸ್ಕಾರ ಮೇಡಂ.
0: ನಮಸ್ತೆ, ಯಾರು ಮಾತಾಡೋದು? ಹಂಪಣ್ಣ ನ್ಯಾಮತಿ ಅವರೇ. ಕರೆ ಕಡಿಮೆ ಮಾಡೋದು, ಸಂದೇಶ ಯಾವಾಗ್ಲೂ ಕಳಿಸ್ತೀರಾ? ನೋಡಿ, ಇವತ್ತು ಕರೆ ಸಿಕ್ಕಿದೆ. ಪ್ರಶ್ನೆ ಗೊತ್ತಾಯ್ತಾ? ಉತ್ತರ ಗೊತ್ತಾ? ಖಂಡಿತ ಹೌದು, ವಿದುರಾಶ್ವತ ಕರೆಕ್ಟ್. ಏನ್ ಮುಂದಿನ ಕರೆ ತೆಗೆದುಕೊಳ್ಳೋ ಅವಕಾಶನೇ ಕೊಡ್ತಿಲ್ಲ ಯಾರು. ಫಸ್ಟ್ ಗೆ ಎಲ್ಲರೂ ಸರಿ ಉತ್ತರ ಕೊಡ್ತಾ ಇದಾರೆ, ನೆಕ್ಸ್ಟ್ ಕರೆ ಹೋಗೋ ಅವಕಾಶನೇ ಸಿಕ್ಲಿಲ್ಲ ನನಗೆ. ಹೌದೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎಂಬ ಜಾಗವನ್ನ ಕರ್ನಾಟಕ ಅಥವಾ ದಕ್ಷಿಣ ಜಲಿಯನ್ ವಾಲಾ ಭಾಗ್ ಅಂತ ಕರೆಯಲಾಗುತ್ತೆ. ಖಂಡಿತ ಹೌದು, ಸರಿಯಾದ ಉತ್ತರ ನೀಡಿದಕ್ಕೆ ಧನ್ಯವಾದಗಳು ಹಂಪಣ್ಣ ಎಂತಿ ಅವರೇ. ನಮಸ್ಕಾರ. ಕೆಲವರು ನ್ಯಾಮತಿಯಿಂದ ಹಂಪಣ್ಣ ಅವರು ಕರೆ ಮಾಡಿ ಸರಿಯಾದ ಉತ್ತರವನ್ನ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎಂಬ ಜಾಗ ಇದು. ಇಲ್ಲಿ ಸುಮಾರು 32 ದೇಶಭಕ್ತರು ಈ ದುರಂತದಲ್ಲಿ ಹುತಾತ್ಮರಾದರು. ನಿಜವಾಗಿಯೂ ಅವರ ತ್ಯಾಗವನ್ನು ನಾವು ಸ್ಮರಿಸಲೇಬೇಕು. ಅವ್ರನ್ನೆಲ್ಲ ಸ್ಮರಿಸ್ತಾ ಈಗ ಗಡಿಬಿಡಿ ಗಂಡ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.
2: ಶುಭ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜನುಮದ ಜೋಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಿ

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸೇವಾ ಮಾಹಿತಿ.

ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 1-10 ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ನವೀನ ಹಾಗೂ ನವೀಕರಣ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಇದಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಲಿಂಕ್ https://ssp.post.metric.karnataka.gov.in/ssppre/ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜನವರಿ 2027 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಸಂದೇಹಗಳ ನಿವಾರಣೆಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕಚೇರಿಯ ಕೆಲಸದ ಅವಧಿಯಲ್ಲಿ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಬಿಡುವಂತಹ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿ ಅರ್ಜಿಯನ್ನು ಪ್ರಸ್ತುತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರ ಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ್ ಒನ್ ಅಥವಾ ಬ್ಯಾಂಕುಗಳಲ್ಲಿ ಜೂನ್ 31 ರೊಳಗೆ ವಿಮೆ ಕಂತನ್ನು ಪಾವತಿಸಬಹುದು.

ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗ 0818227945 ಅಥವಾ 9980094438, ಭದ್ರಾವತಿ 0828225029 ಅಥವಾ 9108252536, ಇನ್ನು ಶಿಕಾರಿಪುರ 0818722354 ಅಥವಾ 83106629272 ಅಥವಾ ಸೊರಬ 0818429512 ಅಥವಾ 9663634388, ಇನ್ನು ಸಾಗರ 0818329514 ಅಥವಾ 9900046121, ಮತ್ತು ತೀರ್ಥಹಳ್ಳಿ 0818122851 ಅಥವಾ 9108280640. ಇನ್ನು ಹೊಸನಗರ 0818529563 ಅಥವಾ 9591395372 ಗಳ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ.

ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:05 ಗಳಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಜುಲೈದೇ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ಜಿಲ್ಲಾ ವಾರ್ತಾ ಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗದ ನವಲೆಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾದ ಡಾ ಆರ್ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್ ಮತ್ತು ನ್ಯಾಮತಿ ತಾಲೂಕಿನ ಹೊನ್ನಾಳಿಯ ಶ್ರೀಮತಿ ಹಾಲಮ್ಮ ಮತ್ತು ತಂಡದವರಿಂದ ಜನಪದ ಗೀತೆಯನ್ನು ಕೇಳುವಿರಿ. ಈ ರಾತ್ರಿ 7:20 ಇಂಗ್ಲೆಂಡ್ನ ಹಳೆಯ ಟ್ರಾಫೋಲ್ಡ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ವರ್ಸಸ್ ಬಾಂಗ್ಲಾದೇಶ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಮಯಗಳನ್ನು ಹೊರತುಪಡಿಸಿ ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ FM 101.4 ಮೆಗಾಹರ್ಟ್ಸ್ಗಳಲ್ಲಿ ಕೇಳುವಿರಿ. ಇನ್ನು ಉಳಿದಂತೆ ಕಾರ್ಯಕ್ರಮಗಳನ್ನು ನಮ್ಮ ನ್ಯೂಸ್ ಆನ್ ಏರ್ ಆಪ್ ಜಾಲತಾಣದಲ್ಲಿ 7:45 ಹಿಂದಿ ಚಿತ್ರಗೀತೆಗಳು, 8:00 ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 9:30 ಇಂಗ್ಲಿಷ್ ಶಿವವಾಣಿ ಬೆಂಗಳೂರು ಕೇಂದ್ರದಿಂದ, ರಾತ್ರಿ 10:00 ವಿಷಯಾಧಾರಿತ ಕನ್ನಡ ಹಳೆಯ ಚಲನಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇದು ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ.

ನಾಳೆ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಹಸೀನಾ ಬೇಗಂ ಅವರಿಂದ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿ ಮೈಸೂರಿನ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾವಳಿಕೆ ಕಥನಗಳನ್ನು ಕೇಳುವಿರಿ. 6:40 ನೀಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ವಿಷಯ ಅಣಬೆ, ಒಂದು ಆರೋಗ್ಯಕರ ಆಹಾರ, ಈ ಕುರಿತು ತಜ್ಞರಾದ ಡಾಕ್ಟರ್ ಸ್ನೇಹ ಶೀಗೇಹಳ್ಳಿ, ವಿಜ್ಞಾನಿ ಗೃಹ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಅವರಿಂದ ಮಾಹಿತಿ. 6:45 ಹೆಲ್ತ್ ಹೆನ್ಸ್ ಆರೋಗ್ಯ ಸೂತ್ರದಲ್ಲಿ ಕತ್ತು ನೋವು ಕುರಿತು ಡಾಕ್ಟರ್ ದಯಾನಂದ್ ಅವರಿಂದ ಮಾಹಿತಿ ಕೇಳುವಿರಿ. 6:50 ಸುದ್ದಿ ಮುಂಚು, 7:15 ಲಘು ಸಂಗೀತದ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು ಹಾಗೂ 8:30 ವಿಶೇಷ ಸಂದರ್ಶನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟು

ಚಿಕೆ ಪ್ರಕ್ರಿಯೆ ಮತ್ತು ಸಮಗ್ರ ಮಾಹಿತಿ ಕುರಿತು ಶಿವಮೊಗ್ಗ ಪಿಎಸ್ಐಟಿಎಂನ ಮಾಹಿತಿ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಎಸ್ಕೆ ವಿನಯ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್ ಅವರು. 9:05 ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು ಮೂಡಿಬರುವುದು. ಇದರಲ್ಲಿ ವಿಷಯ ಅಂಗವೈಕಲ್ಯವನ್ನು ಮೀರಿ ಗಿನ್ನೆಸ್ ದಾಖಲೆ ಬರೆದ ಜಿಯಾನ್ ಕ್ಲಾರ್ಕ್ ಅವರ ಕುರಿತು ಪಿಎಸ್ಐಟಿಎಂನ ಪ್ರಾಂಶುಪಾಲರಾದ ಡಾ ಸುದರ್ಶನ್ ಜಿಎಂ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಬಳಿಕ 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ. ಇದರಲ್ಲಿ 80-90 ದಶಕದ ನಾಯಕರ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳಿಕೊಪ್ಪ ಅವರು. 10:00 ಹಾಡು ಮಾತಾಡು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಹಾಗೂ 11:00 ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮವನ್ನು ಕೇಳುವಿರಿ. 11:30 ಸೇವಾ ಮಾಹಿತಿ, 11:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬೊಮ್ಮನಹಳ್ಳಿಯ ಶ್ರೀಮತಿ ಸಿದ್ದಲಿಂಗಮ್ಮ ಮತ್ತು ತಂಡದವರಿಂದ ಎಲ್ಲವ ಪದವನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ. ಡಾಕ್ಟರ್ ಕೆಜಿ ಕವಿತಾ ಪ್ರಸಾದ್ ಅವರು. ಇದರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುವವರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗದ ಕೊಡುಗೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇದು ಆಕಾಶವಾಣಿ ಚಿತ್ರದುರ್ಗದ ಕೊಡುಗೆ. 1:20 ಚಿತ್ರಗೀತೆಗಳು ಹಾಗೂ 2:40 ಲಘು ಸಂಗೀತದ ಕಾರ್ಯಕ್ರಮವನ್ನು ಕೇಳುವಿರಿ. 3:00 ಚಾಟ್ ಶೋ ಹಾಗೂ 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು FM 101.4 ಹಾಗೂ ಲೈವ್ ಸ್ಟ್ರೀಮಿಂಗ್ನಲ್ಲಿ ಕೇಳುವಿರಿ.

ನಾಳೆ ಸಂಜೆ 5 ಗಂಟೆ ಹಾಗೂ 5:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರದ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಸಿವಿಎಸ್ ಬೆಂಗಳೂರು. ನಂತರ 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಷಯ ಸಮಗ್ರ ಕೃಷಿ ಪದ್ಧತಿ. ಈ ಕುರಿತು ಹೊಸನಗರ ತಾಲೂಕು ನಂಜವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಎನ್ಬಿ ಗುರುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಅವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್ ಮತ್ತು ಕೃಷಿ ಉಳಿಸಿ ಅಭಿಯಾನದ ಕುರಿತು ಮಾಹಿತಿಯನ್ನು ಕೇಳುವಿರಿ. ಬಳಿಕ 7:45 ಹಿಂದಿ ಚಿತ್ರಗೀತೆಗಳು ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 9:30 ಕರೆಂಟ್ ಅಫೇರ್ಸ್ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10:00 ನಾಟಕ ಹಳೆಯ ಚೌಡು ಮೂಡಿಬರುವುದು. ಈ ಮೂಲಕತೆಯ ರಚನೆ ಎಚ್ ವಿ ಸಾವಿತ್ರಮ್ಮ ಹಾಗೂ ಬಾನುಲಿ ನಾಟಕ ರೂಪಕ್ಕೆ ತಂದವರು ಟಿ ಸುನಂದಮ್ಮ. ರಾತ್ರಿ 10:30 ಸವಿನೆನಪು ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು.

ಇದುವರೆಗೆ ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಈ ವಿವರವನ್ನು ನಮ್ಮ ಆಕಾಶವಾಣಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:20 ನಿಮಿಷಗಳಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ईशान्य भागे 7.2 तीव्रतायाः शक्तशाली भूकंपः अभवत् येन न्यूनातिन्यूनं 4 जनाः आहताः इवाते प्रांतस्य पूर्वतटे प्रायः 44 किलोमीटर मिते गांभीर्ये 6.9 तीव्रतायाः कंपनम् अभवत् उपराष्ट्रपतिः राज्यसभायाः सभापतिश्च सीपी राधाकृष्णन वर्यः अद्य राज्यसभायाः नवनिर्वाचितान् पुनः निर्वाचितान् च 10 सदस्यान् सांसदत्वेन शपथम् अकारयत् वाणिज्योद्योग मंत्री पीयूष गोयलः अद्य यूनाइटेड किंगडम देशस्य लंदन नगरस्य त्रिदिवसीयां आधिकारिक यात्राम् आरभत यात्रावधौ सः भारत यूके व्यापक आर्थिक व्यापार अनुबंधस्य अग्रिम मासस्य 15 दिनांके प्रवृत्तस्य सहचर द्विगुण योगदान सम्मेलनस्य च कार्यान्वयनस्य सज्जतायाः समीक्षां करिष्यति प्रियाः श्रोतारः अन्ते क्रीडा वार्तासु विश्व पादकन्दुक क्रीडायाम् अद्य मोंटेरे नगरे दक्षिण कोरिया देशं विरुध्य 1-0 इति अंकाभ्याम् विजयं प्राप्य दक्षिण अफ्रीका प्रथमवारं फीफा विश्व चषकस्य निर्णायक चरणं प्रति प्रविष्टः समूह अ क्रीडायाम् दक्षिण अफ्रीकायाः कृते एकमात्र गोल इत्युक्ते लक्ष्यभेदनं थापेलो मासेको इत्यनेन कृतम् भारतदेशं विरुध्य बांग्लादेशः आईसीसी महिला टी20 विश्वचषके अद्य मैनचेस्टर नगरस्थे एमिरेट्स ओल्ड ट्रैफर्ड क्रीडांगणे समूह अ क्रीडायां स्पर्धिष्यते क्रीडा भारतीय समयानुसारं सायं 7:30 आरप्स्यते प्रियः श्रोतारः मुख्य वार्ताः पुनरेकवारम् अद्य संविधान हत्या दिवसः आचर्यते आपत्कालकाले लोकतांत्रिक मूल्यानां रक्षयन्त्रिभ्यः प्रधानमन्त्रिणा नरेन्द्र मोदिना श्रद्धांजलिः समर्पिता विदेश कार्यमंत्री डॉक्टर एस जयशंकरः वैश्विक समस्यानां मध्ये दृढतर सहयोगस्य आवाहनं कृतवान् भारतस्य ब्रिक्स 2026 इत्यस्य अध्यक्षतायाः अंतर्गतं गुरुग्राम नगरे ब्रिक्स ऊर्जा मंत्रिणां सम्मेलनं आरभत वेनेजुएला देशे एकस्यानन्तरं अप्रत्येन प्रबलः भूकंपः आगतः इति वार्ताः
1: आकाशवाणी ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿ ಶ್ರೀಕಾಂತ್ ಓದುತ್ತಿರುವವರು ಪ್ರತಿಭಾ ನಟರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ ಇದರ ಭಾಗವಾಗಿ ಜೂನ್ 20 ರಿಂದ 29 ರವರೆಗೆ ಸಿದ್ಧತೆ ತರಬೇತಿ ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ ಜೂನ್ 30 ರಿಂದ ಜುಲೈ 29 ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟ ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29 ರೊಳಗೆ ಪೂರ್ಣಗೊಳ್ಳಲಿದೆ ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ರವರೆಗೆ ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ ಅಕ್ಟೋಬರ್ 3 ರವರೆಗೆ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್ ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆ

0: ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು, ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು, ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27 ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28 ರಿಂದ ಜುಲೈ 1 ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಲವರು ಗಮನಿಸಿ, ಈ ರಾತ್ರಿ 7:20 ಇಂಗ್ಲೆಂಡ್ನ ಹಳೆಯ ಟ್ರಾಫೋರ್ಡ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಭಾರತ ವರ್ಸಸ್ ಬಾಂಗ್ಲಾದೇಶ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಸಮಯಗಳನ್ನು ಹೊರತುಪಡಿಸಿ ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ FM 103.5 MHz ಹಾಗೂ FM 104.4 MHz ಕೇಳುವಿರಿ. ಇನ್ನು ಉಳಿದಂತಹ ಕಾರ್ಯಕ್ರಮಗಳನ್ನು ನಮ್ಮ ನ್ಯೂಸ್ ಆನ್ ಏರ್ ಆಪ್ ಜಾಲತಾಣದಲ್ಲಿ ಕೇಳುವಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 32 ಸೇರಿ ಐತಿಹಾಸಿಕ ವಿಚಾರವನ್ನ 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲು

0: ಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ದ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕ

0: ಪ್ರತ್ಯೇಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ದ ವಿಮಾನವು ಎಲ್ಲ ಅಭಿವೃದ್ದಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ದಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
1: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
0: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಆಕಾಶವಾಣಿ, ಭದ್ರಾವತಿ, ಶಿವಮೊಗ್ಗ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷಗಳ ಸಾರ್ಥಕ ಸೇವೆಯ ಅವಧಿಯಲ್ಲಿ ಕೃಷಿಗೆ ನೀಡಲಾದ ಪ್ರಾಮುಖ್ಯತೆ ಕುರಿತು ಶಿವಮೊಗ್ಗ ನವಲೆಯ ICAR ಕೃಷಿ ವಿಜ್ಞಾನ ಕೇಂದ್ರ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾದ ಡಾ ಆರ್ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾ ಎಸ್ಎಂ ಸುಧಾಕರ್.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಆರ್ ಗಿರೀಶ್ ಅವರು ಇದ್ದಾರೆ. ಇವರು ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತೇನು ಕೇಂದ್ರ ಸರ್ಕಾರ 12 ವರ್ಷಗಳ ಒಂದು ಸಾರ್ಥಕ ಸೇವೆಯನ್ನು ಪೂರೈಸ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಕೃಷಿಗೆ ಯಾವ ರೀತಿಯಿಂದ ಆದ್ಯತೆ ನೀಡಿದೆ, ಕೃಷಿಯಲ್ಲಿ ಯಾವ ರೀತಿಯಿಂದ ಬದಲಾವಣೆ ತರೋಕೆ ಪ್ರಯತ್ನ ಮಾಡಿದೆ, ರೈತರ ಆದಾಯ ದ್ವಿಗುಣ ಆಗುವುದಕ್ಕೆ ಯಾವ ಒಂದು ಕ್ರಮಗಳನ್ನು ತಗೊಂಡಿದೆ, ರೈತರ ಜೀವನ ಹಸನಾಗಕ್ಕೆ ಏನ್ ಮಾಡ್ತಾ ಇದೆ, ಅದರಲ್ಲಿ

0: ವಿಶೇಷವಾಗಿ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಯಾವ ಒಂದು ಕ್ರಮಗಳನ್ನ ತೆಗೆದುಕೊಂಡಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ತಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಗಿರೀಶ್ ಅವರೇ.
1: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಕೃಷಿ ಯೋಜನೆಗಳು ಮತ್ತೆ ಅದನ್ನ ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಸೊ ರೈತರಲ್ಲಿ ಈಗ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಕೃಷಿಗೆ ಸಂಬಂಧಿತದಲ್ಲೇ ಬಂದಿರುವಂತದ್ದು. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಫಸಲ್ ಬಿಮಾ ಯೋಜನೆ ಇದೆ, ದನ್ದಾನ್ ಯೋಜನೆ ಇದೆ, PMFME ಅಂತ ಕಿರು ಆಹಾರ ಸಂಸ್ಕರಣಾ ಯೋಜನೆಗಳಿದಾವೆ. ಜೊತೆಗೆ ನಮ್ಮ NMOP ಮಿಷನ್ಸ್ ಅಂತ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಉತ್ಪಾದಕತೆ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು NMOP ಅಂದ್ರೆ ಒಂದ್ ಕಡೆ ಎಣ್ಣೆ ಕಾಳು ಬೆಳೆಗಳಿಗಾಗಿರ್ಬೋದು, ಇನ್ನೊಂದ್ ಕಡೆ ದ್ವಿದಳ ಧಾನ್ಯದ ಬೆಳೆಗಳಾಗಿರ್ಬೋದು, ಇವುಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸಪರೇಟ್ ಮಿಷನ್ ಪ್ರೋಗ್ರಾಮ್ಸ್ ಅಂತಾನೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದಾವೆ. ಅದರಲ್ಲಿ ಅದ್ರ ಜೊತೆಗೆ ಅಂತ ನೋಡೋದಾದ್ರೆ ಒಂದು ಜೇನು. ಸೊ ಇವತ್ತು ನ್ಯಾಷನಲ್ ಬಿ ಬೋರ್ಡ್ ಅಂತ ನಾವೇನ್ ಕೇಂದ್ರ ಸರ್ಕಾರದ ನ್ಯಾಷನಲ್ ಬಿ ಬೋರ್ಡ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಬಹಳ ಪ್ರಮುಖವಾಗಿ NBHM ಅಂತೇಳಿ ನ್ಯಾಷನಲ್ ಬಿ ಕೀಪಿಂಗ್ ಅಂಡ್ ಹನಿ ಮಿಷನ್ ಅಂತ ಒಂದು ಯೋಜನೆ ಕೂಡ ಮಾಡಿದ್ದಾರೆ. ಸೊ ಇದರನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಮಧುಕ್ರಾಂತಿ ಅಂತ ಕರೀತಾರೆ. ಸೊ ಮಧುಕ್ರಾಂತಿ ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಜೇನು ಕೃಷಿಕರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡಿರುವಂತದ್ದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ 90% ಸಬ್ಸಿಡಿ ವರ್ಗು ರೈತರಿಗೆ, ಮತ್ತೆ ರೈತರಿಗೆ ಅನ್ನೋದು ಹೊರತುಪಡಿಸಿ ಇವತ್ತು ಲೇಬರ್ಸ್ ಅಂತ ನಾವೇನ್ ಕರಿತೀವಿ, ಯಾರಿಗೆ ಕೃಷಿ ಭೂಮಿ ಇರಲ್ಲ ಅಂತವ್ರು ಕೂಡ ಒಂದು ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟಿ, ಎಲ್ಲೋ ಒಂದ್ ಕಡೆ ಸ್ವಉದ್ಯೋಗ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಮಧುಕ್ರಾಂತಿ ಯೋಜನೆಯನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿರುವಂತದ್ದು. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಮೂರು ಹಂತಗಳಲ್ಲಿ ನಾವು ನೋಡ್ತೀವಿ. ಒಂದು ನ್ಯಾಷನಲ್ ಬೀ ಕೀಪಿಂಗ್ ಅಂಡ್ ಹನಿ ಮಿಷನ್ ಅಂತ ಏನ್ ಕರಿತೀವಿ, ಇದು ನ್ಯಾಷನಲ್ ಬೀ ಬೋರ್ಡ್ ಅಂತ ಏನಿದೆ. ಸೊ ಈ ಒಂದು ನ್ಯಾಷನಲ್ ಬೀ ಬೋರ್ಡ್ ಮುಖಾಂತರ ಇದನ್ನ ಇಂಟ್ರೊಡ್ಯೂಸ್ ಅಥವಾ ಮಾಡೋದಕ್ಕೆ ಸಹಕಾರ ಮಾಡ್ತಾರೆ. ಸೊ ಅವರು ಬಹಳ ಮುಖ್ಯವಾಗಿ ಕೊಡೋದು ಒತ್ತು ಅನ್ನೋದಾದ್ರೆ ಒಂದ್ ಕಡೆ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಮಾಡೋದಕ್ಕೆ, ಕ್ರಾಪ್ ಪ್ರೊಡಕ್ಟಿವಿಟಿ ಅಂತ ನಾವೇನ್ ಕರಿತೀವಿ, ಒಂದ್ ಕಡೆ ಬೆಳೆಗಳಲ್ಲಿ ಇಳುವರಿ ಜಾಸ್ತಿ ಮಾಡಬೇಕು, ಆ ನಿಟ್ಟಿನಲ್ಲಿ ಜೇನನ್ನ ಸಾಕಾಣಿಕೆ ಮಾಡಿ ಬೆಳೆಗಳಲ್ಲಿ ಪರಾಗಸ್ಪರ್ಶ ಚೆನ್ನಾಗಿ ಇಳುವರಿ ಜಾಸ್ತಿ ಮರಳಿ ಅನ್ನೋ ಉದ್ದೇಶಕ್ಕೆ ಕ್ರಾಪ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡುವಂತದ್ದು. ಇನ್ನೊಂದ್ ಕಡೆ ಸಂಶೋಧನೆ ಮತ್ತು ಪೋಸ್ಟ್ ಹಾರ್ವೆಸ್ಟ್, ಎಲ್ಲೋ ಒಂದ್ ಕಡೆ ತುಪ್ಪನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಮೌಲ್ಯವರ್ಧನೆ ಆಗಿರ್ಬೋದು, ಔಷಧಿ ಗುಣಗಳಾಗಿರ್ಬೋದು, ಇವನ್ನ ಸಂಶೋಧನೆ ಮಾಡೋದಕ್ಕೂ ಸಹಕಾರಿ ಮಾಡುವಂತದ್ದು ಇದು ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಂತಂದ್ರೆ MSME ಅಂತ ಕರಿತೀವಿ. ಸೊ MSME ಯೋಜನೆಯಲ್ಲಿ ಹನಿ ಮಿಷಿನ್ ಅಂತ ಏನ್ ಕೊಡ್ತಾರೆ, ಅದರಲ್ಲಿ ಬಹಳ ಮುಖ್ಯವಾಗಿ ರೈತರನ್ನ ಸದೃಢರಾಗಿ ಮಾಡುವಂತದ್ದು, ಮತ್ತೆ ಜೊತೆಗೆ ಆದಿವಾಸಿಗಳು ಅಂತ ನಾವೇನ್ ಕರಿತೀವಿ ಟ್ರೈಬಲ್ಸ್ಗೆ, ಅವ್ರಿಗೆ ಒಂದು ಕಾಡಲ್ಲೇ ಅವರಿದ್ದು ಕಾಡ ಜೊತೆಗೆ ಕೆಲಸ ಮಾಡೋದ್ರಿಂದ ಜೇನು ಸಾಕಾಣಿಕೆ ತುಂಬಾ ಪೂರಕವಾಗಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆದಿವಾಸಿಗಳಿಗೆ ಜೇನು ಕೃಷಿನ ಪ್ರೋತ್ಸಾಹ ಮಾಡುವಂತದ್ದು. ಮತ್ತೆ ಇನ್ನೊಂದ್ ಕಡೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂತ ನಾವು ಕೃಷಿಗಳಲ್ಲಿ ಏನ್ ಕರಿತೀವಿ, ಸೊ ಕೃಷಿಕರಲ್ಲಿ ಯುವಕರು ಕೃಷಿನ ಬಿಟ್ಟು ನಗರಗಳಿಗೆ ಹೋಗೋದನ್ನ ತಡೆಯೋದಕ್ಕೋಸ್ಕರನೇ ಈ ಒಂದು ಅನ್ಎಂಪ್ಲಾಯ್ಡ್ ಯೂತ್ಸ್ ಕೂಡ ಈ ಒಂದು ಮಿಷಿನ್ ಅಲ್ಲಿ ಇವತ್ತು ಜೇನು ಕೃಷಿನ ಉತ್ತೇಜನ ಮಾಡ್ತಿರುವಂತದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದ್ ಕಡೆ ಜೇನು ಪರಿಕರವಾಗಿ ಜೇನು ಪೆಟ್ಟಿಗೆಗಳನ್ನ ಕೊಡುವಂಥದ್ದು, ಹುಳುಗಳನ್ನ ಕೊಡುವಂಥದ್ದು, ಮತ್ತೆ ಈ ಜೇನು ಸಾಕಾಣಿಕೆ ಸಂಬಂಧಪಟ್ಟಂಗೆ ತರಬೇತಿಗಳನ್ನ ಆಯೋಜನೆ ಮಾಡಿಕೊಡುವಂಥದ್ದು, ಮತ್ತೆ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಹಳ ಮುಖ್ಯವಾಗಿ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಅವ್ರಿಗೊಂದು ಆಪರ್ಚುನಿಟಿನ ಸದವಕಾಶನ ಕೂಡಿಸ್ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ಹನಿ ಮಿಷಿನ್ ಅಲ್ಲಿ ಮಾಡ್ತಿರ್ತೀವಿ. ಸೊ ಇದನ್ನೆಲ್ಲ ಬಹಳ ಮುಖ್ಯವಾಗಿ ಮಧುಕ್ರಾಂತಿ ಪೋರ್ಟಲ್ ಅಂತಾನೆ ಒಂದು ಮಾಡಿಕೊಂಡು ಈ ಪೋರ್ಟಲ್ ಅಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಸೊ ಅದ್ರಲ್ಲಿ ಆನ್ಲೈನ್ ಅಲ್ಲೇ ರೈತರು ಬೇಕಾದವರು ರಿಜಿಸ್ಟರ್ ಮಾಡ್ಕೋಬಹುದು ಮಧುಕ್ರಾಂತಿ ಪೋರ್ಟಲ್ ಅಲ್ಲಿ. ಸೊ ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ ನಂತರ ಅವ್ರನ್ನ ಬೆನಿಫಿಷರಿ ಆಗಿ ತಗೊಂಡು ಎಲ್ಲೋ ಒಂದ್ ಕಡೆ ಅವ್ರಿಗೆ ಈ ಜೇನನ್ನ ಪ್ರೋತ್ಸಾಹ ಮಾಡೋದು ಅಥವಾ ಜೇನು ಕೃಷಿನ ಪ್ರೋತ್ಸಾಹ ಮಾಡೋದಕ್ಕೆ ಸಹಕಾರಿಯಾಗೋದಕ್ಕೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಸಾಕಷ್ಟು ಸಪೋರ್ಟ್ ಮಾಡ್ತಿರುತ್ತೆ. ಸೊ ಇದು ಒಂದು ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳ್ಬೋದು, ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಂಗೆ ಬಂದಿದ್ದಾವೆ. ಅದರಲ್ಲಿ ಒಂದು ಜೇನಿಗೆ ಇತ್ತೀಚೆಗೆ ರೈತರು ಯುವಕರು ಸಾಕಷ್ಟು ಜನ ಬಂದು ನಮ್ಮ ಆದಾಯನ ದ್ವಿಗುಣ ಮಾಡಿಸೋದ್ರ ಜೊತೆಗೆ ಎಲ್ಲೊಂದ್ ಕಡೆ ಪ್ರಕೃತಿಯಲ್ಲಿ ಒಂದು ಹಾಬಿ ಅಂತ ನಾವೇನ್ ಕರಿತೀವಿ ಅದನ್ನು ಇವತ್ತು ಸುಮಾರು ಜನ ನನ್ನ ಮನೆ ಹತ್ರ ಒಂದ್ ಎರಡು ಜೇನ್ ಪೆಟ್ಟಿಗೆ ಮೂರು ಜೇನ್ ಪೆಟ್ಟಿಗೆ ಇಟ್ಟು ಒಂದು ಹಾಬಿ ತರನು ಮಾಡ್ತಿದ್ದಾರೆ. ಮತ್ತೆ ಕೆಲವು ಯುವಕರು ಅದನ್ನು ಉದ್ಯೋಗವಾಗಿ ತಗೊಂಡು ಇವತ್ತು ವಾರ್ಷಿಕ ಆದಾಯ ಅಂತ ನೋಡೋದಾದ್ರೆ 3-5 ಲಕ್ಷ ರೂಪಾಯಿ ಅಡಿಷನಲ್ ಇನ್ಕಮ್ ಉದ್ಯಮವಾಗಿ ಅವರ ಮೂಲ ಕೃಷಿ ಏನಿದೆ ಅದ್ರ ಜೊತೆಗೆ ಜೇನು ಕೃಷಿಯಿಂದ 3-5 ಲಕ್ಷ ರೂಪಾಯಿ ಆದಾಯ ಬರುವಂತ ಒಂದು ಆದಾಯ ಚಟುವಟಿಕೆಯಾಗಿ ಇವತ್ತು ಯುವಕರು ಅದನ್ನ ರೂಪಿಸ್ಕೋತಾ ಇರೋದು ಒಂದು ಪ್ರಯೋಜನಕಾರಿ ವಿಭಾಗ ಅಂತ ಹೇಳ್ಬೋದು. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಕೃಷಿನ ಉತ್ತೇಜನ ಮಾಡಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣ ಸ್ವಉದ್ಯೋಗಗಳು ಮಾಡೋದ್ರಿಂದ ಕೃಷಿ ಲಾಭದಾಯಕವಾಗುತ್ತೆ, ಜೊತೆಗೆ ಅವರು ಸದೃಢವಾಗಿ

0: ಅಥವಾ ಸಮೃದ್ಧವಾಗಿ ಜೀವನ ನಡೆಸಬಹುದು.
1: ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯ ಮತ್ತು ರೈತ ಕಲ್ಯಾಣ ಇಲಾಖೆಯವರು June 1 to 30 ಸಮಗ್ರ ಕೃಷಿ ಭೂಮಿಯನ್ನ ಉಳಿಸಿ ಖೇತಿ ಬಚಾವೋ ಅಭಿಯಾನ 2026 ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸಸ್ಯ ಸಂರಕ್ಷಣೆ ವಿಭಾಗದ ಪಾತ್ರ, ಸಸ್ಯ ಸಂರಕ್ಷಣೆಯಲ್ಲಿ ನಾವು ಯಾವ ರೀತಿಯಿಂದ ಕಡಿಮೆ ರಾಸಾಯನಿಕ

ಕ್ರಮ ನಡೀತಾ ಇದೆ. ಇದ್ರ ಮೂಲ ಉದ್ದೇಶ ಕೃಷಿ ಭೂಮಿನ ಉಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಿದ್ವಿ. ಸೊ ಎಲ್ಲೋ ಒಂದ್ ಕಡೆ ಕೃಷಿ ಭೂಮಿ ಉಳಿಸಬೇಕು ಅಂತ ನಾವು ಮಾತಾಡ್ಬೇಕಾದ್ರೆ ಅದನ್ನ ಭೂಮಿಗೆ ಯಾವ ರೀತಿ ಪೋಷಕಾಂಶಗಳು ಮತ್ತೆ ಅದರಲ್ಲಿ ಸಾವಯವ ಪದ್ಧತಿಗಳನ್ನ ಯಾವ ರೀತಿ ಪಾಲಿಸಬೇಕು ಅಂತ ಮಾಹಿತಿ ಕೊಡ್ತಿರ್ತೀವಿ. ಅದೇ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಬೆಳೆ ಬೆಳಿತೀವಿ ಅಥವಾ ಕೃಷಿ ಬೆಳೆ ತೋಟದ ಬೆಳೆ ಮಾಡ್ತೀವಿ ಅನ್ನೋದಾದ್ರೆ ಹೆಚ್ಚಾಗಿ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡ್ತೀವಿ. ಸೊ ಎಲ್ಲೋ ಒಂದ್ ಕಡೆ ರಾಸಾಯನಿಕಗಳು ಅಂತ ಬಂದ್ರೆ ಒಂದ್ ಕಡೆ ಗೊಬ್ಬರಗಳು ಬರ್ತವೆ, ಇನ್ನೊಂದ್ ಕಡೆ ಪೀಡೆ ನಿರ್ವಹಣೆ ಅಂತ ಬಂದಾಗ ಕೀಟ ಮತ್ತೆ ರೋಗಗಳನ್ನ ಹತೋಟಿ ಮಾಡ್ಬೇಕಾಗತ್ತೆ. ಬೆಳೆಗಳಲ್ಲಿ ಪ್ರಮುಖವಾಗಿ ಕೀಟ ರೋಗಗಳನ್ನ ಹಂತ ಹಂತವಾಗಿ ನಾವು ಹತೋಟಿ ಮಾಡ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಖೇತಿ ಬಚಾವೋ ಅಭಿಯಾನದಲ್ಲಿ ರೈತರಿಗೆ ಸಮಗ್ರವಾಗಿ ಕೃಷಿ ಉಳಿಸೋದ್ರ ಜೊತೆಗೆ ಕೃಷಿ ಭೂಮಿಯಲ್ಲಿ ಬರುವಂತ ಬೆಳೆಗಳಿಗೆ ಬರುವಂತ ಕೀಟ ಮತ್ತೆ ರೋಗಗಳನ್ನ ಹತೋಟಿ ಮಾಡೋ ಒಂದು ಕ್ರಮಗಳ ಬಗ್ಗೆ ಕೂಡ ನಾವು ರೈತರಿಗೆ ಒತ್ತು ಕೊಟ್ಟು ತರಬೇತಿ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಿರ್ತೀವಿ. ಆ ವಿಷಯದಲ್ಲಿ ಹೇಳೋದು ಅಂತ ಆದ್ರೆ ಪ್ರಮುಖವಾಗಿ ಎಲ್ಲಾ ಬೆಳೆಗಳಿಗೂ ನಾವು ಕೀಟ ಮತ್ತೆ ರೋಗಗಳನ್ನ ನೋಡ್ತೀವಿ. ಸೊ ಹಂತವಾಗಿ ಅದರದ್ದು ಹಾನಿ ಮಟ್ಟ ಜಾಸ್ತಿ ಆಗಿ ಬೆಳೆ ನಷ್ಟ ಆಗುವಂತ ಸಂದರ್ಭಗಳು ಕೂಡ ನಾವು ನೋಡ್ತಿರ್ತೀವಿ. ಹಂಗಾಗಿ ಪೂರಕವಾಗಿ ಸಮಗ್ರವಾಗಿ ಕೀಟ ಮತ್ತೆ ರೋಗಗಳನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಸಾಕಷ್ಟು ತಾಂತ್ರಿಕತೆಗಳನ್ನ ರೈತರಿಗೆ ಹೇಳ್ತಿರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳೋದಾದ್ರೆ ಭೂಮಿಯಲ್ಲಿ ಮಣ್ಣಲ್ಲೇ ಅಂದ್ರೆ ಏನು ಪ್ರತಿ ಸತಿ ನಾವು ಬೀಜ ಬಿತ್ತಬೇಕಾದ್ರೆ ಬೀಜೋಪಚಾರ ಮಾಡಿ ಮಾಡಿ ಅಂತ ಹೇಳ್ತಿರ್ತೀವಿ. ಅದಕ್ಕೂ ಮುಂಚೆನೆ ನಾವು ಮಣ್ಣಿಗೆ ಸೇರಿಸಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪೋಷಕಾಂಶಗಳು ಕೊಡೋ ಟೈಮಲ್ಲಿ ಹಿಂಡಿಗಳನ್ನ ಕೂಡ ಭೂಮಿಗೆ ಸೇರಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಸಾಕಷ್ಟು ಸತಿ ನಾವು ಮಾತಾಡ್ತಿರ್ತೀವಿ ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ ಆಗಿರ್ಬೋದು, ಅಥವಾ ಕೆಲವು ಸತಿ ನಮ್ಮ ಸೀತಾಫಲ ಬೀಜದ ಕಷಾಯದ ಹಿಂಡಿ ಆಗಿರ್ಬೋದು, ಈ ರೀತಿ ವಿವಿಧ ಜಾತಿಯ ಬೀಜಗಳ ಹಿಂಡಿಗಳನ್ನ ನಾವೇನ್ ಕೃಷಿ ಭೂಮಿಗೆ ಬಳಕೆ ಮಾಡ್ತೀವಿ ಅದು ಪ್ರಮುಖವಾಗಿ ಬೇವು ಮತ್ತೆ ಹೊಂಗೆ ಹಿಂಡಿ ನಮ್ಗೆ ಹೆಚ್ಚಾಗಿ ಬಳಸ್ತಿರ್ತೀವಿ. ಸೊ ಇದರಲ್ಲಿ ನಮ್ಗೆ ಅಜಾಡಿರಕ್ಟಿನ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಭೂಮಿಯಲ್ಲಿ ಬರುವಂತ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಯಾಕಂದ್ರೆ ಈ ಎಣ್ಣೆ ಅಂಶ ಅಂತ ನಾವೇನ್ ಕರಿತೀವಿ ಅಜಾಡಿರಕ್ಟಿನು ಭೂಮಿಗೆ ಬಿದ್ದ ಮೇಲೆ, ಸೊ ನಮ್ಗೆ ಪ್ರಮುಖವಾಗಿ ಒಂದು 25-30 ದಿವಸ ನಮ್ಗೆ ಆ ಬೀಜ ಬಿತ್ತಿದಾಗ ಪ್ರಾರಂಭ ಹಂತದಲ್ಲಿ ಬೇರ್ ತಿನ್ನೋ ಹುಳ ಆಗಿರ್ಬೋದು, ಅಥವಾ ಕೆಲವು ಸತಿ ಗೆದ್ಲಿನ ಬಾಧೆ ಆಗಿರ್ಬೋದು, ಕೆಲವು ಸತಿ ಬೇರೆ ತರದ ಕೀಟಗಳ ಹಾವಳಿ ಆಗಿರ್ಬೋದು. ಸೊ ಭೂಮಿಯಲ್ಲಿ ಔತ್ಕೊಂಡು ನಾಶ ಮಾಡೋ ಅಂತ ಲದ್ದಿ ಹುಳುಗಳು ಅಂತ ಏನ್ ಬರ್ತವೆ ಅಂತ ಹುಳುಗಳಿಗೆಲ್ಲ ಈ ಹಿಂಡಿ ಬಳಕೆ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ನಾವು ರಾಸಾಯನಿಕಗಳೇ ಇಲ್ದಂಗೆ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ನಮಗೆ ಸಹಕಾರಿ ಆಗ್ತಿರುತ್ತೆ. ಅದ್ರ ಜೊತೆಗೆ ಪ್ರಮುಖವಾಗಿ ನಾವು ಹೆಚ್ಚಾಗಿ ಬೀಜ ಬಿತ್ತಿದಾಗ ನೋಡೋದು ರೋಗಗಳು. ಯಾಕಂದ್ರೆ ಕೀಟಕ್ಕಿಂತ ನಮ್ಗೆ ಹೆಚ್ಚು ಭೂಮಿಯಲ್ಲಿ ನಷ್ಟ ಬರೋದು ರೋಗ. ಸೊ ರೋಗಗಳು ಅಂತ ಬಂದಾಗ ಭೂಮಿಯಲ್ಲಿ ಸಾಕಷ್ಟು ರೋಗಗಳು ನೋಡ್ತೀವಿ. ಹೆಚ್ಚಾಗಿ ಸೊರಗು ರೋಗ ನಮ್ಗೆ ಬೀಜಗಳಿಗೆ ಬಾಧಿಸುತ್ತೆ. ಬೀಜ ಬಿತ್ತಿದ ಪ್ರಾರಂಭದಲ್ಲೇನೆ 10-15 ದಿವಸಕ್ಕೇನೆ ನಮ್ಗೆ ಶೇಕಡ 30-40% ಬೀಜಗಳು ಸೊರಗೋದನ್ನ ನೋಡ್ತೀವಿ, ಅಥವಾ ರಾಟ್ ಅಂತ ಕರಿತೀವಿ. ಎಲ್ಲೋ ಒಂದ್ ಕಡೆ ಅದು ಕೊಳೆ ರೋಗ ಅಂತ ಕರಿತೀವಿ, ಅದು ಡ್ರೈ ರೂಟ್ ರಾಟ್, ಬೇರ್ ಕೊಳೆ ರೋಗ ಆಗಿರ್ಬೋದು. ಈ ರೀತಿ ಬೀಜಗಳಿಗೆ ಬೀಜ ಮೊಳಕೆ ಒಡೆದ ನಂತರ ಸಸಿಗಳ ಸಾಯದನ್ನ ನೋಡ್ತಿರ್ತೀವಿ. ಅವನ್ನ ಹತೋಟಿ ಮಾಡೋದಕ್ಕೆ ನಾವು ಮಣ್ಣಿಗೆ ಸಾಕಷ್ಟು ಸೂಕ್ಷ್ಮಣುಜೀವಿಗಳನ್ನ ಇವತ್ತು ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬಳಕೆ ಮಾಡೋದು ಟ್ರೈಕೋಡರ್ಮಾ. ಟ್ರೈಕೋಡರ್ಮಾ ಶಿಲೀಂಧ್ರ ನಾಶಕ. ಸೊ ಇದು ನಮ್ಗೆ ಎಲ್ಲಾ ತರದ ಶಿಲೀಂಧ್ರಗಳನ್ನ ಹತೋಟಿ ಮಾಡಿ ಭೂಮಿನ ಸದೃಢ ಮಾಡಿಕೊಟ್ಟು ಬೆಳೆಗಳನ್ನ ಸಂಪೂರ್ಣವಾಗಿ ಚೆನ್ನಾಗಿ ಬರೋದಕ್ಕೆ ಸಹಕಾರಿ ಮಾಡುವಂತ ಒಂದು ಶಿಲೀಂಧ್ರ ಅಂದ್ರೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸೂಡೋಮೋನಸ್ ಅಂತಾನು ಕೊಡ್ತೀವಿ ಇವತ್ತು. ಆ ಸೂಡೋಮೋನಸ್ ಕೂಡ ಅದೇ ರೀತಿ ಸಾಕಷ್ಟು ಶಿಲೀಂಧ್ರಗಳಿಗೆ ಕೆಲಸ ಮಾಡಿ ಅವನ್ನ ಹತೋಟಿ ಮಾಡಿ ನಮ್ಮ ಬೆಳೆಗಳಿಗೆ ಬೆಳವಣಿಗೆ ಬರೋದಕ್ಕೆ ಸಹಕಾರಿ ಆಗ್ತಿರುತ್ತೆ. ಮತ್ತೆ ಬ್ಯಾಸಿಲಸ್ ಅಂತಾನು ಬ್ಯಾಕ್ಟೀರಿಯಾಗಳನ್ನ ಕೊಡ್ತೀವಿ ಇವತ್ತು. ಎಲ್ಲೋ ಒಂದ್ ಕಡೆ ಬೆಳೆಗಳನ್ನ ಉತ್ತೇಜನೆ ಮಾಡ್ಬೇಕು ಅಂದ್ರೆ ರೋಗ ಹತೋಟಿ ಮಾಡೋದ್ರ ಜೊತೆಗೆ ಬೆಳೆ ಬೆಳವಣಿಗೆ ಕುಂಠಿತ ಆಗ್ದಂಗೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದು ಸಹಕಾರಿಯಾಗುವಂತ ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಬೆಳೆ ಪ್ರಚೋದಕಗಳನ್ನ ಕೊಟ್ಟು ಬೆಳೆಗಳನ್ನ ಸಂಪೂರ್ಣವಾಗಿ ಬೆಳೆಯೋದಕ್ಕೆ ಸಹಕಾರಿ ಮಾಡ್ತವೆ. ಹಂಗಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಸ್ ಮತ್ತೆ ಬ್ಯಾಸಿಲಸ್ ಅಂತ ಜೀವಾಣುಗಳು ಏನಿದಾವೆ, ಸೊ ಈ ಜೀವಾಣುಗಳನ್ನ ಜನರಲ್ ಆಗಿ ನಾವು ಇವತ್ತು ರೈತರಿಗೆ ಬೀಜೋಪಚಾರ ಮಾಡಿ ಆದ್ರೂ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ ಬಿತ್ತನೆ ಮಾಡೋ ಟೈಮಲ್ಲಿ. ಇಲ್ಲ ಅಂದ್ರೆ ಕೆಲವು ಸತಿ ನಾವೇನ್ ಹಟ್ಟಿ ಗೊಬ್ಬರ, ಧನ್ವಿನ ಗೊಬ್ಬರ ತೋಟಕ್ಕೆ ಹಾಕ್ತಿದ್ರೆ, ಅಥವಾ ಹಸಿರೆಲೆ ಗೊಬ್ಬರ ತೋಟಕ್ಕೆ, ನಾವೇನು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ರೀತಿ ಏನಾದ್ರೂ ಸಾವಯವ ಗೊಬ್ಬರಗಳನ್ನ ಕೊಡ್ತಿದ್ರೆ ಅವಕ್ಕೆ ನಾವು ಎನ್ರಿಚ್ ಮಾಡಿಬಿಟ್ಟು, ಸೊ ಅದ್ರ ಜೊತೆಗೆ ಬೆರಕೆ ಮಾಡಿ ನಾವು ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆ ಮಾಡೋದ್ರಿಂದ ನಮಗೆ ಬೆಳೆಗಳಿಗೆ ಬರುವಂತ ಪ್ರಮುಖ ರೋಗಗಳನ್ನ ಹತೋಟಿ ಮಾಡೋದಕ್ಕೂ ಸಹಕಾರಿ ಆಗ್ತಿರುತ್ತೆ. ಹಂಗಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಏನು ಬೆನಿಫಿಷಿಯಲ್ ಫಂಗಸ್ಗಳು ಇವತ್ತು ನಮ್ಗೆ ಸಿಗ್ತಿದಾವೆ, ಇವನ್ನ ಬಳಕೆ ಮಾಡ್ಕೊಳೋದ್ರಿಂದ ಈ ಒಂದು ಖೇತು ಬಚಾವೋ ಅಭಿಯಾನದಲ್ಲಿ ಎಲ್ಲೋ ಒಂದ್ ಕಡೆ ಭೂಮಿ ಕೃಷಿ ಭೂಮಿ ಉಳಿಸಿ ಅನ್ನೋದ್ರಲ್ಲಿ ರಾಸಾಯನಿಕಗಳನ್ನ ಕಡಿಮೆ ಬಳಕೆ ಮಾಡಿಕೊಂಡು ನಮ್ಮ ಬೆಳೆಗಳಿಗೆ ಪೂರಕವಾಗುವಂತ ಜೈವಿಕ ಶಿಲೀಂಧ್ರಗಳನ್ನ ಬಳಕೆ ಮಾಡಿಕೊಂಡು ಹೆಚ್ಚಿನ ಬೆಳೆ ಬೆಳೆಯೋದಕ್ಕೆ ಸಹಕಾರಿಯಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ರೈತರು ದಯವಿಟ್ಟು, ಈಗೇನು ಮುಂಗಾರು ಪ್ರಾರಂಭ ಆಗಿದೆ, ಬಿತ್ತನೆ ಮಾಡೋ ಹಂತದಲ್ಲಿ ಮಣ್ಣಿಗೆ ಸೇರಿಸೋದಾದ್ರೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಅಂತ ಶಿಲೀಂಧ್ರಗಳನ್ನ ತಗೊಂಡು ನಾವು ಹಾಕುವಂತ ಹಟ್ಟಿ ಗೊಬ್ಬರಕ್ಕೆ ಸೇರಿಸ್ಬಿಟ್ಟು ಕೊಡುವಂಥದ್ದು. ಜನರಲ್ ಆಗಿ ನಾವು

ಒನ್ ಟನ್ ಗೊಬ್ಬರಕ್ಕೆ 6 kg ಅಷ್ಟು ಶಿಲೀಂಧ್ರನ ಬೆರೆಸಿ ಮಿಶ್ರಣ ಮಾಡಿ ನಂತರ ಹಾಕಿ ಅಂತ ಹೇಳ್ತೀವಿ. ಇವತ್ತು ಲಿಕ್ವಿಡ್ ಅಂದ್ರೆ ದ್ರವ ರೂಪದಲ್ಲೇ ಟ್ರೈಕೋಡರ್ಮಾ ಸೂಡೋಮೋನಸ್ ಎಲ್ಲ ಸಿಗ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಅವನ ಬೆಳೆಗಳಿಗೆ ನೀರು ಸ್ಪ್ರಿಂಕ್ಲರ್ ಕೊಡೋ ಟೈಮಲ್ಲೋ ಅಥವಾ ಡ್ರಿಪ್ ಅಲ್ಲಿ ಅಥವಾ ತೋಟದ ಬೆಳೆಗಳಿಗಾದ್ರೆ ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಲೀಟರ್ ಅಷ್ಟು ದ್ರವಣ ತಯಾರಿಸಿದ ದ್ರವಣನ ನೀವು ಬುಡಕ್ಕೆ ಹಾಕೊಡೋದಕ್ಕೆ ನಾವು ಹೇಳ್ತಿರ್ತೀವಿ. ಸೊ ಹಂಗಾಗಿ ಈ ಟ್ರೈಕೋಡರ್ಮಾ ಸೂಡೋಮೋನಸ್ AMC ಇಂಥ ಶಿಲೀಂಧ್ರಗಳನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕೃಷಿ ಭೂಮಿಗಳಲ್ಲಿ ನಮ್ಗೆ ಬೆಳೆಗಳು ಬರುವಂತ ಸಾಕಷ್ಟು ರೋಗಗಳನ್ನ ಹತೋಟಿ ಮಾಡಿ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಇವತ್ತಿನ ಪ್ರಮುಖವಾಗಿ ನಾನು ಮಾತಾಡ್ತಿರುವಂತ ವಿಷಯ ಅಂದ್ರೆ ಅಡಿಕೆಯಲ್ಲಿ ಕಾಡಿಸುವಂತ ಬೇರು ಹುಳು. ಸೊ ಅಡಿಕೆ ಬೇರುಳ ಸಾಕಷ್ಟು ವರ್ಷಗಳಿಂದ ರೈತರ ಬಾಯಲ್ಲಿ ಹತೋಟಿ ಮಾಡಕ್ ಆಗ್ತಿಲ್ಲ, ಸೊ ಅದನ್ನ ನಮ್ ಸಂಪೂರ್ಣವಾಗಿ ನಾಶ ಮಾಡೋದು ಕಷ್ಟ ಅಂತ ಸುಮಾರು ವರ್ಷಗಳಿಂದ ನಾವು ಹೇಳ್ತಾನೆ ಬರ್ತಿದ್ದೀವಿ. ಬಟ್ ಕಾರಣಗಳು ಹಲವಾರು ಇದಾವೆ, ಯಾಕಂದ್ರೆ ಭೂಮಿ ಒಳಗೆ ಇರುವಂತ ಹುಳನ ನಾವು ಹುಡುಕಿ ಅದನ್ನ ಹತೋಟಿ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ನಾವು ಕೊಡುವಂತ ಕೀಟನಾಶಕಗಳಾಗಿರ್ಬೋದು ಅಥವಾ ಶಿಲೀಂಧ್ರನಾಶಕಗಳಾಗಿರ್ಬೋದು ಆ ಹುಳನ ಹಂತಕ್ಕೆ ಹೋಗಿ ಅಲ್ಲಿ ನಾಶ ಮಾಡುವಂತ ಶಕ್ತಿ ಸ್ವಲ್ಪ ಕಡಿಮೆನೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅಡಿಕೆ ಬೇರು ಹುಳನ ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದ್ದಾಗೆ ಅಡಿಕೆ ಬೇರುಳ ಮುಂಗಾರು ಪ್ರಾರಂಭದಲ್ಲಿ ಶುರುವಾಗಿ ಮೇ ತಿಂಗಳಿಂದ ಶುರುವಾಗಿ ಆಗಸ್ಟ್ ತಿಂಗಳವರೆಗೂ ಹೆಚ್ಚಿನ ಬಾಧೆಯನ್ನು ನಾವು ನೋಡ್ತಿರ್ತೀವಿ. ಸೊ ಈ ಒಂದು 3-4 ತಿಂಗಳ ಅವಧಿಯಲ್ಲಿ ಬೇರುಗಳು ಬೆಳವಣಿಗೆ ಹಂತಗಳಿಗೆ ತಲುಪಿ ನಂತರ ಅಡಿಕೆ ಮರದ ಬೇರುಗಳನ್ನ ಕಟ್ ಮಾಡಿ ನಂತರ ಸುಳಿ ಸಣ್ಣ ಆಗಿ ಮರ ಹಳದಿಯಾಗಿ ಸತ್ತೋಗೋದನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಸೊ ಈ ಲಕ್ಷಣಗಳಿರುವಂತ ಪ್ರದೇಶಗಳಲ್ಲಿ ಎಲ್ಲಿ ನಮ್ಗೆ ಅಡಿಕೆಯಲ್ಲಿ ಬೇರುಳ ಸಮಸ್ಯೆ ಜಾಸ್ತಿ ಇದೆ ಅಂತಂದ್ರೆ ಅಂತ ರೈತರಿಗೆ ನಾವು ಸಮಗ್ರವಾಗಿ ಹತೋಟಿ ಮಾಡಿ ಅಂತ ಹೇಳ್ತಿರ್ತೀವಿ. ಸೊ ಈ ವಿಚಾರದಲ್ಲಿ ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರಾರಂಭ ಹಂತ ಅಂತ ನಾನು ಮಾತಾಡ್ತಿದ್ದೆ. ಮೊದಲನೇದಾಗಿ ಎಲ್ಲೋ ಒಂದ್ ಕಡೆ ದುಂಬಿಗಳು ಯಾವ ಹಂತದಲ್ಲಿ ಬರ್ತವೆ ಅಂತ ನೋಡೋದು ವರ್ಷದಲ್ಲಿ. ಸೊ ಜನರಲ್ ಆಗಿ ಅಡಿಕೆ ಬೇರುಳದ ಪ್ರೌಢ ವ್ಯವಸ್ಥೆ ತಲುಪಿರುವಂತ ದುಂಬಿಗಳು ಮೇ ತಿಂಗಳಲ್ಲಿ ಹೆಚ್ಚಾಗಿ ಹಾರಾಟ ಮಾಡುವಂತ ಸಮಯ. ಸೊ ಯಾವಾಗ ಮುಂಗಾರು ಪ್ರಾರಂಭ ಆಗಿ ಮುಂಗಾರು ಮಳೆ ಶುರು ಆಗುತ್ತೆ ಅಂತ ಸಮಯದಲ್ಲಿ ಜೀರುಂಡೆಗಳು ಭೂಮಿಯಿಂದ ಹೊರಗೆ ಬಂದು ನಂತರ ಹಾರಾಟ ಮಾಡಿ ಮತ್ತೆ ಭೂಮಿ ಒಳಗೆ ಹೋಗಿ ಒಂದು ಜೀರುಂಡೆ ಸುಮಾರು 80-150 ಮೊಟ್ಟೆ ಇಡುವಂತ ಶಕ್ತಿ ಹೊಂದಿರುತ್ತೆ. ಸೊ ಇವು ಮೊಟ್ಟೆನ ಭೂಮಿಯಲ್ಲಿ ಹಂತವಾಗಿ 1, 2, 10 ಮೊಟ್ಟೆ 20 ಮೊಟ್ಟೆ ಹಂಗೆ ಭೂಮಿ ಒಳಗೆ ಇಡ್ತಾ ಹೋಗ್ತಿರ್ತವೆ. ಸೊ ನಂತರ ಒಂದು 10 ದಿವಸ ನಂತರ ಈ ಮರಿ ಹುಳುಗಳು ಏನ್ ಮೊಟ್ಟೆಯಿಂದ ಹೊರಗಡೆ ಬರ್ತವೆ, ಇವು ಪ್ರಾರಂಭ ಹಂತದಲ್ಲಿ ಅಲ್ಲಿ ಭೂಮಿಯಲ್ಲಿ ಇರುವಂತ ಕಸ ಕಳೆನ ತಿಂದು ನಂತರ 1ನೇ ಹಂತ ದಾಟಿದ ನಂತರ 2ನೇ ಹಂತ 3ನೇ ಹಂತ ಮರಿ ಹುಳುಗಳು ಬಂದಾಗ ಅಡಿಕೆ ಬೇರನ್ನ ಕಟ್ ಮಾಡಿ ನಾಶ ಮಾಡ್ತವೆ. ಹಂಗಾಗಿ ಪ್ರಾರಂಭದ ಶುರು ಮಾಡೋದು ಹತೋಟಿ ಅನ್ನೋದಾದ್ರೆ ಒಂದು ಮೇ ತಿಂಗಳಲ್ಲಿ ಮಳೆ ಬಂದಾಗ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾ ರೈತರು ಏನ್ ಅಡಿಕೆ ತೋಟದಲ್ಲಿ ನನ್ಗೆ ಬೇರುಳ ಸಮಸ್ಯೆ ಇದೆ ಅಂತಂದ್ರೆ ಅಂತ ಸಮಯದಲ್ಲಿ ಸಂಜೆ ಹೊತ್ತು ದುಂಬಿಗಳು ಹಾರಾಟ ಮಾಡೋದ್ರಿಂದ ನಾವು ಆ ಪ್ರದೇಶದಲ್ಲಿ ದುಂಬಿನ ಆಕರ್ಷಣೆ ಮಾಡಿ ಸಾಯಿಸೋದಕ್ಕೆ ಸ್ವಲ್ಪ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮ್ಗಾಗುವಂಥದ್ದು ಅಂತಂದ್ರೆ ದುಂಬಿ ಹಾರಾಟ ಮಾಡೋ ಸಮಯ ಅಂದ್ರೆ ಸಂಜೆ 7:30-8:00. ಸೊ ಆ ಒಂದು ರಾತ್ರಿ ಕತ್ತಲ ಸಮಯದಲ್ಲಿ ಅಡಿಕೆ ತೋಟದಲ್ಲಿ ನಮ್ಗೆ ಅಗಲವಾಗಿರುವಂತ ಎಲೆಗಳು ಏನಿರ್ತವೆ ಅಂತ ಮರದ ರಕ್ಕೆಗಳನ್ನ ನಾಟಿ ಮಾಡಿದ್ರೆ ಹೊರಬಂದಂತ ದುಂಬಿಗಳು ಅದ್ರ ಮೇಲೆ ಆಶ್ರಯ ಪಡೆದು ನಂತರ ಭೂಮಿ ಒಳಗೆ ಹೋಗುವಂತ ಸ್ಥಿತಿ ಇರುತ್ತೆ. ಸೊ ಆಶ್ರಯ ಪಡೆಯುವ ಸಮಯದಲ್ಲಿ ರಾತ್ರಿ ಹೊತ್ತು ಆ ದುಂಬಿಗಳನ್ನ ಆಕರ್ಷಣೆ ಮಾಡಿ ಸಾಯಿಸ್ಬೋದು. ಬಟ್ ಇದು ಸ್ವಲ್ಪ ಕಷ್ಟಕರವಾದಂತ ಕೆಲಸ. ನಂತರ 2ನೇದು ಅನ್ನೋದಾದ್ರೆ ಭೂಮಿಯಲ್ಲಿ ಹತೋಟಿ ಮಾಡುವಂಥದ್ದು. ಸೊ ಮರಿ ಹುಳುಗಳನ್ನ ಹತೋಟಿ ಮಾಡೋದಕ್ಕೆ ಪ್ರಾರಂಭ ಅಂತಲ್ಲಿ ನಾವು ಹೇಳೋದು ಪ್ರತಿ ವರ್ಷ ಅಡಿಕೆ ಮರಗಳಿಗೆ ಬೇವಿನ ಹಿಂಡಿನ 1/2 kg ಕೊಡಿ ಅಂತ ಹೇಳ್ತೀವಿ. ಸೊ ಬೇವಿನ ಹಿಂಡಿನ 1/2 kg ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಪ್ರಾರಂಭ ಹಂತದಲ್ಲಿ ಈ ಸಣ್ಣ ಮರಿ ಹುಳುಗಳು ಅಥವಾ ಸ್ವಲ್ಪ ಮಟ್ಟದ ಬೆಳವಣಿಗೆ ಆಗಿರುವಂತ ಅಡಿಕೆ ಬೇರುಳುಗಳು ಇದ್ರು ಈ ಅಡಿಕೆ ಬೇವಿನ ಹಿಂಡಿಯಲ್ಲಿ ಅಜಾಡಿರಕ್ಟಿನ್ ಅಂಶ ಇರೋದ್ರಿಂದ ಆ ಕಹಿ ಅಂಶ ಅಂತ ನಾವೇನ್ ಹೇಳ್ತೀವಿ ಆ ಅಂಶ ಇರೋದ್ರಿಂದ ಅದು ಕೀಟನಾಶಕಗಳ ವಿರುದ್ಧವಾಗಿ ಕೀಟಗಳ ವಿರುದ್ಧವಾಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬೇರುಳುಗಳನ್ನ ತಡೆಯೋದಕ್ಕೆ ನಮ್ಗೆ ಪ್ರಾರಂಭ ಹಂತದಲ್ಲಿ ಸಹಕಾರಿಯಾಗಿರುತ್ತೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಪ್ರತಿ ವರ್ಷ ಅಡಿಕೆ ಮರಗಳಿಗೆ ನಾವೊಂದು 1/2 kg ಅಷ್ಟು ಬೇವಿನ ಹಿಂಡಿನ ಕೊಡೋದು ಪೂರಕವಾಗಿ ಕೆಲಸ ಮಾಡ್ದಂಗ ಆಗತ್ತೆ. ಸೊ ಇದ ನಂತರ 3ನೇದು ಅನ್ನೋದಾದ್ರೆ ಜೈವಿಕವಾಗಿ ಹತೋಟಿ ಮಾಡಕ್ ಹೇಳ್ತೀವಿ. ಜೈವಿಕವಾಗಿ ಶಿಲೀಂಧ್ರಗಳನ್ನ ರೆಕಮೆಂಡ್ ಮಾಡ್ತಾರೆ. ಆ ಶಿಲೀಂಧ್ರಗಳಲ್ಲಿ ಒಂದು ಅಂತಂದ್ರೆ ಮೆಟರಿಸಿಯಂ ಅನಸೋಪ್ಲಿಯ ಅಂತೇಳಿ ಈ ಹಸಿರು ಶಿಲೀಂಧ್ರ ಅಂತ ಹೇಳ್ಬೋದು ಅಥವಾ ಗ್ರೀನ್ ಮಸ್ಕಾಡಿನ್ ಫಂಗಸ್ ಅಂತ ಹೇಳ್ಬೋದು. ಈ ಮೆಟರಿಸಿಯಂ ಅನಸೋಪ್ಲಿಯ ಅಂತ ಏನಿದೆ ಈ ಶಿಲೀಂಧ್ರ ನಾವು ಬೇವಿನಿಂಡಿ ಹಾಕುವಾಗ ಬೇವಿನಿಂಡಿಗೆ ಬೆರೆಸಿ ಹಾಕ್ಬೋದು ಅಥವಾ ಹಟ್ಟಿ ಗೊಬ್ಬರ ಏನಾದ್ರು ಮರಗಳಿಗೆ ಹಾಕ್ತಿದ್ರೆ ಅಂತ ಟೈಮಲ್ಲಿ ಹಟ್ಟಿ ಗೊಬ್ಬರಕ್ಕೂ ಬೆರೆಸ್ಬಿಟ್ಟು ಅದ್ರ ಮರದ ಬುಡಕ್ಕೆ ಕೊಡೋದ್ರಿಂದ ಆ ಬುಡದಲ್ಲಿ ಬರುವಂತ ಅಡಿಕೆ ಬೇರುಳುಗಳು ಏನಿರುತ್ತೆ ಈ ಒಂದು ಶಿಲೀಂಧ್ರಕ್ಕೆ ಕಾಂಟ್ಯಾಕ್ಟ್ ಆಗಿ ಬಂದಾಗ ಅದ್ರ ಮೇಲೆ ಈ ಶಿಲೀಂಧ್ರ ಬೆಳೆದು ಅದನ್ನ ನಾಶ ಮಾಡುವಂತ ಅವಕಾಶವಿರುತ್ತದೆ. ಹಂಗಾಗಿ ಪ್ರಾರಂಭದಲ್ಲಿ ಹಟ್ಟಿ ಗೊಬ್ಬರ ಕೊಡೋ ಟೈಮಲ್ಲಿ ಈ ಒಂದು ಮೆಟರಿಸಿಯಂ

ಶಿಲೀಂಧ್ರ ನಾಶಕನ ನಾವು ಬಳಕೆ ಮಾಡಬಹುದು. ಇದು ಬಿಟ್ಟು ಇವತ್ತು ಜಂತು ಹುಳುಗಳು ಕೂಡ ಶಿಫಾರಸು ಮಾಡಿದ್ದಾರೆ. ಸೊ ಜಂತು ಹುಳುಗಳಲ್ಲಿ ಇವತ್ತು ಒಂದು ಅಂತಂದ್ರೆ ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ ಅಂತ ಕರಿತೀವಿ. ಸೊ ಇದು ಬಹಳ ಪ್ರಮುಖವಾಗಿ ಜಂತು ಹುಳುಗಳು ಬೇರುಳದ ಹೊಟ್ಟೆ ಒಳಗೋಗಿ ನಂತರ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಬೇರುಳನ್ನು ಸಾಯಿಸಿಕೊಂಡು ಹೊರಗೆ ಬರುವಂತ ಶಕ್ತಿ ಈ ಒಂದು ಜಂತು ಹುಳುಗಳಿಗಿರುತ್ತೆ. ಹಂಗಾಗಿ ಈ ಒಂದು ಎಂಟಮೋಪೆಥೋಜೆನಿಕ್ ನೆಮಟೋಡ್ಸ್ ಅಂತ ಏನು ಜಂತು ಹುಳುಗಳನ್ನ ಶಿಫಾರಸು ಮಾಡ್ತೀವಿ, ಇದು 1 ಎಕರೆಗೆ 2 ಕೆಜಿ ಪೌಡರ್ ನ ತಗೊಂಡು ನಮ್ಗೆ ಎಲ್ಲಿ ಬೇರುಳದ ಸಮಸ್ಯೆ ಇರುತ್ತೆ ಅಂತ ಭಾಗದಲ್ಲಿ ಮರಳಿಗೆ ಮಿಶ್ರಣ ಮಾಡಿ ಈ ಒಂದು ಪೌಡರ್ ನ ನಾವು ತೋಟಕ್ಕೆ ಚೆಲ್ಕೊಡ್ಬೋದಾಗತ್ತೆ. ಸೊ ಹಂಗಾಗಿ ಎಂಟಮೋಪೆಥೋಜೆನಿಕ್ ನೆಮಟೋಡ್ ಜೈವಿಕವಾಗಿ ಜಂತು ಹುಳುಗಳನ್ನ ಹತೋಟಿ ಮಾಡಕ್ಕೆ ಸಹಕಾರಿಯಾಗತ್ತೆ. ಹಂಗಾಗಿ ಜಂತು ಹುಳುಗಳನ್ನ ಬಳಕೆ ಮಾಡ್ಕೋಬಹುದು. ಕಡೆಯ ಕ್ರಮವಾಗಿ ನಾವು ಕೀಟನಾಶಕಗಳನ್ನ ಶಿಫಾರಸು ಮಾಡ್ತೀವಿ. ಆ ಕೀಟನಾಶಕಗಳಲ್ಲಿ ಒಂದು ಪ್ರಮುಖವಾಗಿ ಕ್ಲೋರೋಪೆರಿಪಾಸ್ 50 EC 3-5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿದಂತ ದ್ರವಣವನ್ನ ನೀವು ಅಡಿಕೆ ಮರದ ಬುಡಕ್ಕೆ ಹುಯ್ಕೊಡ್ಬೋದು. ಅಥವಾ ಇಮಿಡಾಕ್ಲೋಪ್ರಿಡ್ 36 SL 1/2 ml ಪ್ರತಿ ಲೀಟರ್ ನೀರಿಗೆ ಒಂದು ಮರಕ್ಕೆ ಮಿನಿಮಮ್ 1.5-2 ml ಅಷ್ಟು ವಿಷ ಬೀಳಬೇಕಾಗತ್ತೆ. ಸೊ ಜನರಲ್ ಆಗಿ 2 ml ನ ನಾವು 4 ಲೀಟರ್ ನೀರಿಗೆ ಹಾಕಿ ಅದನ್ನ ನಾವು ಅಡಿಕೆ ಮರದ ಬುಡಕ್ಕೆ ಹಾಕೊಡೋದ್ರಿಂದ ಮರದ ಬುಡದಲ್ಲೇ ಇರುವಂತ ಬೇರುಳುಗಳ ಸಂತತಿನ ನಾಶ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಈ ರೀತಿ ಸಮಗ್ರವಾಗಿ ನಾವು 4-5 ಕ್ರಮಗಳನ್ನ ಅನುಸರಿಸಿಕೊಂಡು ನಮ್ಮ ಅಡಿಕೆ ತೋಟದಲ್ಲಿ ಬೇರುಳದ ಸಮಸ್ಯೆ ಇದ್ರೆ ಇದನ್ನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗ್ತಿರುತ್ತೆ. ಇವತ್ತು ಪ್ರಮುಖವಾಗಿ ನಾನು ಇನ್ನೊಂದು ಬೆಳೆ ಬಗ್ಗೆ ಮಾಹಿತಿ ಹಂಚ್ಕೋತಿರುವಂತದ್ದು ಶುಂಠಿ. ಇವತ್ತು ಶುಂಠಿ ಈಗ ಯಥೇಚ್ಛವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಇವತ್ತು ಶುಂಠಿನ ನಾವು ರೈತರು ಬೆಳೀತಿರುವಂತದನ್ನ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ರೈತರು ಅವ್ರದೇ ಆದಂತ ಒಂದು ಪದ್ಧತಿಗಳಲ್ಲಿ ಶುಂಠಿ ಬೆಳೆನ ಬೆಳೆಯೋದಕ್ಕೆ ಮುಂದೆ ಬರ್ತಾರೆ. ಸೊ ಜೊತೆಗೆ ಅದಕ್ಕೆ ಹೆಚ್ಚಾಗಿ ನಾವು ರಾಸಾಯನಿಕಗಳಾಗಿರ್ಬೋದು ಪೋಷಕಾಂಶಗಳಾಗೋದು ಬಳಕೆ ಮಾಡ್ತಾ ಇರ್ತೀವಿ. ಸೊ ಇದನ್ನ ಜನರಲ್ ಆಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಶುಂಠಿ ಅಂದ ತಕ್ಷಣ ಸಾಕಷ್ಟು ರಸಗೊಬ್ಬರಗಳು ಬಳಕೆ ಮಾಡುವಂತ ಬೆಳೆ ಅಂತಾನು ಹೇಳ್ಬೋದು. ಮತ್ತೆ ಜೊತೆಗೆ ಸಾಕಷ್ಟು ಶಿಲೀಂಧ್ರ ನಾಶಕಗಳನ್ನ ಬಳಕೆ ಮಾಡುವಂತ ಬೆಳೆನೂ ಹೇಳ್ಬೋದು. ಯಾಕೆಂದ್ರೆ ಇದಕ್ಕೆ ಪ್ರಮುಖವಾಗಿ ನಾವು ಕೊಳೆ ರೋಗ ಜಾಸ್ತಿ ನೋಡ್ತಾ ಇರ್ತೀವಿ. ಶುಂಠಿಲಿ ಹೆಚ್ಚಾಗಿ ನಾವು ಕೊಳೆ ರೋಗ ನೋಡ್ತಿರ್ತೀವಿ. ಆ ಕೊಳೆ ರೋಗಕ್ಕೆ ಪೂರಕವಾಗಿ ಎಲ್ಲೋ ಒಂದ್ ಕಡೆ ಬೆಳೆ ಬೆಳವಣಿಗೆಗೋಸ್ಕರ ಸಾಕಷ್ಟು ಪೋಷಕಾಂಶಗಳು ಕೂಡ ನಾವು ಕೊಡ್ತಾ ಇರ್ತೀವಿ. ಸೊ ಈ ಪೋಷಕಾಂಶಗಳು ಅಂತ ಬಂದಾಗ ಜನರಲ್ ಆಗಿ ಬಹಳ ಮುಖ್ಯವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಈ 3 ಪೋಷಕಾಂಶಗಳಾಗಿ ನಾವು ಕೊಡ್ತಾ ಇರ್ತೀವಿ. ಇನ್ನೊಂದ್ ಕಡೆ ಲಘು ಪೋಷಕಾಂಶಗಳು ಕೂಡ ಶಿಫಾರಸು ಮಾಡ್ತೀವಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಲಘು ಪೋಷಕಾಂಶಗಳು ಇವತ್ತು ಬೆಳೆಗೆ ಬಹಳ ಮುಖ್ಯವಾಗಿ ಬೇಕು. ಸೊ ಏನು ಸಾರಜನಕ, ರಂಜಕ, ಪೊಟ್ಯಾಶ್ ನಾವು ಕೊಡ್ತೀವಿ, ಶಿಫಾರಸು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನ ನಾವು ರೆಕಮೆಂಡ್ ಮಾಡ್ತಿರ್ತೀವಿ. ನಮಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಬಂದ್ರೆ 1 ಎಕರೆಗೆ 40 kg ಅಷ್ಟು ಸಾರಜನಕ, 20 kg ಅಷ್ಟು ರಂಜಕ, 20 kg ಅಷ್ಟು ಪೊಟ್ಯಾಶ್ ನ ನಾವು ಶಿಫಾರಸು ಮಾಡ್ತೀವಿ 1 ಎಕರೆ ಪ್ರದೇಶಕ್ಕೆ ನಮಗೆ ಬೇಕಾಗಿರುವಂತ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಬಟ್ ಇದನ್ನ ಹೊರತುಪಡಿಸಿ ಸಾಕಷ್ಟು ಇವತ್ತು ಬೆಳವಣಿಗೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಬೆಳೆ ಪ್ರಚೋದಕಗಳನ್ನು ಬಳಕೆ ಮಾಡ್ತೀವಿ. ಹಾರ್ಮೋನ್ಸ್ ಅಥವಾ ಎನ್ಝೈಮ್ಸ್ ನ ಇವತ್ತು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಸೊ ಅದರಲ್ಲಿ ಒಂದ್ ಕಡೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಇವತ್ತು ಜಿಂಜರ್ ಸ್ಪೆಷಲ್ ಅಂತಾನು ಕೊಡ್ತೀವಿ. ಆ ಜಿಂಜರ್ ಸ್ಪೆಷಲ್ IISR ಕ್ಯಾಲಿಕಟ್ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂತ ಒಂದು ತಾಂತ್ರಿಕತೆ. ಸೊ ಆ ಒಂದು ತಾಂತ್ರಿಕತೆಯಲ್ಲಿ ಜಿಂಜರ್ ಸ್ಪೆಷಲ್ ನ ಇವತ್ತು ನಾವು ಹಂತವಾಗಿ ಬೆಳೆ ಬೆಳವಣಿಗೆ ನೋಡ್ಕೊಂಡು 45 ದಿವಸಕ್ಕೊಂದು, 60 ದಿವಸಕ್ಕೊಂದು, 120 ದಿವಸಕ್ಕೊಂದು ಅಂತ 3 ಸಿಂಪರಣೆಯನ್ನ ಕೊಡಬಹುದು. ಸೊ ಅದನ್ನ ದ್ರವಣ ತಯಾರು ಮಾಡೋದು ಅನ್ನೋದಾದ್ರೆ ಜಿಂಜರ್ ಸ್ಪೆಷಲ್ ಪೋಷಕಾಂಶನ 5 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಏನ್ ನಾವು ದ್ರವಣ ತಯಾರು ಮಾಡಿದ್ರೆ ಅದನ್ನ ಎಲೆಗಳಿಗೆ ಸಿಂಪರಣೆ ಮಾಡೋದು, ಅಂತಂದ್ರೆ ಬೆಳವಣಿಗೆ ಅಂತ ಸಪೋರ್ಟ್ ಚೆನ್ನಾಗಿ ಬರಲಿ ಅಂತ. ಇನ್ನು ಮಣ್ಣಿಗೆ ಅಂತ ಬಂದ್ರೆ ಹೆಚ್ಚಾಗಿ ನಾವು ಸ್ವಲ್ಪ ಮಟ್ಟಿಗೆ ಹ್ಯೂಮಿಕ್ ಆಸಿಡ್, ಫಲ್ವಿಕ್ ಆಸಿಡ್ ಮತ್ತೆ ಅಮೈನೋ ಆಸಿಡ್ಸ್ ಕೂಡ ರೆಕಮೆಂಡ್ ಮಾಡ್ತೇವೆ. ಅದರಲ್ಲಿ ಇವತ್ತು ಸಮುದ್ರ ಕಳೆ ಪಾಚಿ ಅಂತ ಮಾತಾಡ್ತಿರ್ತೀವಿ, ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತಾನು ಮಾತಾಡ್ತೀವಿ. ಸೊ ಈ ರೀತಿ ದ್ರವಣಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೆಳವಣಿಗೆ ಅಂತ ನೋಡ್ಕೊಂಡು ಹ್ಯೂಮಿಕ್ ಆಸಿಡ್ ಆಗಿರ್ಬೋದು ಅಥವಾ ಸೀವೀಡ್ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು ಅದನ್ನ ನಾವು ಬೆಳೆ ನಾಟಿ ಮಾಡಿದ 30 ದಿವಸಕ್ಕೊಂದ್ಸತಿ ಮತ್ತೆ 60 ದಿವಸಕ್ಕೊಂದ್ಸತಿ 2 ಸತಿ ಭೂಮಿಗೆ ಸೇರಿಸೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಗಡ್ಡೆ ಬೆಳವಣಿಗೆ ಆಗಿರ್ಬೋದು, ಮರಿಕಂದಗಳ ತೆಂಡೆಗಳ ಸಂಖ್ಯೆ ಜಾಸ್ತಿ ಬರೋದಾಗಿರ್ಬೋದು ಇದಕ್ಕೆ ಪೂರಕವಾಗಿರುತ್ತೆ. ಸೊ ಇದನ್ನ ಬಳಕೆ ಮಾಡ್ಕೊಂಡು ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದ್ರ ಜೊತೆಗೆ ಯಾವಾಗ ಬೆಳೆಗೆ ನಾವು ಹೆಚ್ಚಾಗಿ ರಾಸಾಯನಿಕಗಳನ್ನ ಕೊಡ್ತೀವಿ ಅವಾಗ ಸ್ವಲ್ಪ ರೋಗಗಳು ಕೂಡ ಜಾಸ್ತಿ ಆಗ್ತವೆ. ಯಾಕಂದ್ರೆ ಸಾರಜನಕ ಜಾಸ್ತಿ ಆಯ್ತಂದ್ರೆ ಎಳಸಾಗತ್ತೆ, ಎಳಸಾದಾಗ ಸ್ವಲ್ಪ ಮಟ್ಟಿಗೆ ರೋಗಗಳು ಕೂಡ ನೋಡ್ತೀವಿ. ಸೊ ಆ ರೋಗಗಳಿಗೆ ಅಂತಾನೆ ಇವತ್ತು ಸಪರೇಟ್ ಆಗಿ ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡ್ತಾರೆ. ಸೊ ಶಿಲೀಂಧ್ರನಾಶಕಗಳು ಸಾಕಷ್ಟು ಶಿಲೀಂಧ್ರನಾಶಕಗಳು ಇದಾವೆ, ಬಟ್ ಎಲ್ಲೋ ಒಂದ್ ಕಡೆ ನಾವು ಜೈವಿಕವಾಗಿ ಹತೋಟಿ ಮಾಡಕ್ ರೆಕಮೆಂಡ್ ಮಾಡ್ತೀವಿ. ಸೊ ಜೈವಿಕವಾಗಿ ಹತೋಟಿ ಮಾಡೋದಕ್ಕೆ ನಮ್ಗೆ ಬೆಳೆಗಳಿಗೆ ರೋಗಗಳನ್ನ ಹತೋಟಿ ಮಾಡಕ್ಕೆ ಮೊದಲಿಂದಾನು ಶಿಫಾರಸು ಮಾಡೋದು 1 ಟ್ರೈಕೋಡರ್ಮಾ, ಇನ್ನೊಂದು ಸುಡೋಮೋನಸ್, ಮತ್ತೆ ಇವತ್ತು ಇಚ್ಚಿನ ದಿವಸಗಳಲ್ಲಿ ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರಲ್ಲಿದೆ, ಅವ್ರು ಕೊಟ್ಟಿರುವಂತ ಒಂದು ತಾಂತ್ರಿಕತೆ.
ಅಂತ ಅರ್ಥ.

ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ. ಇದು ಸೂಕ್ಷ್ಮ ಜೀವಿಗಳ ಒಂದು ಸಮೂಹ ಅಂತ ಹೇಳ್ಬೋದು. ಸೊ ಇವು ಒಂದ್ ಕಡೆ ಗಿಡದ ಬೆಳವಣಿಗೆಗೂ ಸಪೋರ್ಟ್ ಮಾಡುತ್ತೆ, ಇನ್ನೊಂದ್ ಕಡೆ ರೋಗ ಬರ್ದಂಗೂ ತಡೆಯೋದು ಸಪೋರ್ಟ್ ಮಾಡುತ್ತೆ. ಈ ರೀತಿ ಟ್ರೈಕೋಡರ್ಮಾ ಸೂಡೋಮನಸ್ಸು AMC ಅಂತ ಏನ್ ಸಿಗತ್ತೆ, ಇವನ್ನ ನೀವು ಮಣ್ಣಿಗೆ ಡ್ರೆಂಚಿಂಗ್ ಮುಖಾಂತರ ಮಣ್ಣಿಗೆ ಸೇರಿಸೋದ್ರಿಂದ ನಿಮಗೆ ಗಡ್ಡೆಗೆ ಕೊಳೆ ರೋಗ ಅಂತ ನಾವೇನ್ ಮಾತಾಡ್ತೀವಿ, ಕೆಂಪು ಕೊಳೆ ಆಗಿರ್ಬೋದು ಅಥವಾ ಬಾಡುಗೊಳೆ ಆಗಿರ್ಬೋದು, ಈ ಕೊಳೆ ರೋಗನ ಮತ್ತೆ ಸ್ವಲ್ಪ ಮಟ್ಟಿಗೆ ಭೂಮಿಯಿಂದ ಬರುವಂತ ಎಲೆ ಚುಕ್ಕೆ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಜೈವಿಕವಾಗಿ ಈ ಶಿಲೀಂದ್ರನಾಶಕಗಳು ನಮ್ ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಕೂಡ ನೀವು ಡ್ರೆಂಚಿಂಗ್ ಮುಖಾಂತರ ಬೆಳೆ ಕೊಡೋದ್ರಿಂದ ಒಂದ್ ಕಡೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಈ ರೋಗಗಳನ್ನ ಹತೋಟಿ ಮಾಡೋದಕ್ಕೂ ಸಹಕಾರಿಯಾಗ್ತಿರುತ್ತೆ. ಪ್ರಮುಖವಾಗಿ ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋದ್ರ ಬಗ್ಗೆ, ಯಾಕಂದ್ರೆ ನಾವು ಸಾಕಷ್ಟು ಸತಿ ನೋಡ್ತಿರ್ತೀವಿ ರೈತರು ಯಾವುದೇ ರೀತಿ ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಇಲ್ಲದಂಗೆ ನಾವು ಡೈರೆಕ್ಟ್ ಆಗಿ ಹೊಲಗಳಿಗೆ ಹೋಗಿ ಸ್ಪ್ರೇ ಮಾಡ್ತಿರ್ತೀವಿ. ಸುಮಾರು ಸತಿ ನೋಡಿರ್ತೀವಿ ಸ್ಪ್ರೇ ಮಾಡೋ ಅಂತ ನಾಜಲ್ಗಳು ಬ್ಲಾಕ್ ಆಗಿರ್ತವೆ, ಅದನ್ನ ಬಾಯಲ್ಲೇ ಕ್ಲೀನ್ ಮಾಡ್ತಿರ್ತಾರೆ. ಕೆಲವು ಸತಿ ಕ್ಯಾನ್ ಗಳನ್ನ ಬಳಕೆ ಮಾಡ್ತಿರ್ತೀವಿ, ಅವು ಸೋರಿಕೆ ಆಗ್ತಿರ್ತವೆ. ಇನ್ನೊಂದು ಕೆಲವು ಸತಿ ನೋಡ್ತೀವಿ ಯಾವುದೇ ರೀತಿ ನಾವು ನಮ್ಗೆ ಏನು ಸುರಕ್ಷಿತ ಉಡುಪುಗಳು ಅಂತ ನಾವೇನ್ ಕರಿತೀವಿ ಮಾಸ್ಕ್ ಕೂಡ ಹಾಕದಂಗೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ತಿರ್ತೀವಿ. ಬಟ್ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ರೈತರು ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ತಗೋಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಿರ್ತೀವಿ. ಆ ವಿಚಾರವಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾವು ಕೀಟನಾಶಕಗಳನ್ನ ತರ್ತೀವಿ ಮಾರುಕಟ್ಟೆಯಿಂದ ತರಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ಕೀಟನಾಶಕಗಳು ತರಬೇಕಾದ ಜನರಲ್ ಆಗಿ ಏನಾಗುತ್ತೆ, ಮೊದಲನೇದಾಗಿ ನಾವು ಮಾಹಿತಿ ಇಟ್ಕೊಳ್ಳಿ ಅಂತೀವಿ. ಯಾಕಂದ್ರೆ ನನ್ನ ಬೆಳೆಗೆ ಬಂದಿರುವಂತ ಸಮಸ್ಯೆ ಏನು, ಆ ಸಮಸ್ಯೆಯಲ್ಲಿ ನನ್ಗೆ ಬೇಕಾಗಿರೋದು ಕೀಟನಾಶಕನ ಶಿಲೀಂದ್ರನಾಶಕನ ಅಥವಾ ಬೇರೆ ಇನ್ನೊಂದು ಪದಾರ್ಥನ ಅಂತ ತಿಳ್ಕೊಂಡು ನನಗೆ ಬೆಳೆಗೆ ಬೇಕಾಗಿರುವಂತ ಬಂದಿರುವಂತ ಕಾಯಿಲೆ ಅಥವಾ ರೋಗ ಕೀಟನ ಹತೋಟಿ ಮಾಡುವಂತ ಶಿಲೀಂದ್ರನಾಶಕಗಳನ್ನ ಮೊದಲು ನಾವು ಮಾಹಿತಿ ಇಟ್ಕೋಬೇಕು. ಎರಡನೇದಾಗಿ ಪ್ರಮಾಣ, ಕೀಟನಾಶಕಗಳನ್ನ ಬಳಕೆ ಮಾಡಬೇಕಾದ್ರೆ ಶಿಫಾರಸು ಪ್ರಮಾಣ ಬಹಳ ಮುಖ್ಯ. ಯಾಕಂದ್ರೆ ನಾವೆಲ್ಲೋ ಒಂದ್ ಕಡೆ 1/2 ml 1 ml ಪರ್ ಲೀಟರ್ ರೆಕಮೆಂಡ್ ಮಾಡಿರ್ತೀವಿ, ಬಟ್ ರೈತರಲ್ಲಿ ಒಂದ್ ಅನ್ಸಿಕೆ ಏನಂದ್ರೆ ಜಾಸ್ತಿ ವಿಷ ಹಾಕಿದ್ರೆ ಜಾಸ್ತಿ ಹುಳ ಸಾಯುತ್ತೆ ಅಂತ. ಮೊದಲಿಂದನು ಅದೊಂದು ಪದ್ಧತಿ. ಆ ವಾಡಿಕೆಯಲ್ಲಿ ಏನಾಗುತ್ತೆ, ನಾವು 1 ml ಇದ್ರೆ 2 ml 3 ml ನಾವು ಬಳಕೆ ಮಾಡ್ಕೋತೀವಿ. ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಆ ವಿಷ ಜಾಸ್ತಿ ಬಳಕೆ ಮಾಡೋದ್ರೆ ನಮಗೂ ದುಷ್ಪರಿಣಾಮ, ಇನ್ನೊಂದ್ರಲ್ಲಿ ಪರಿಸರದಲ್ಲಿ ನಾವೇನ್ ಕೀಟಗಳನ್ನ ಇವತ್ತು ಹತೋಟಿ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಕಾರಣ ಅನ್ನೋದಂದ್ರೆ ಓವರ್ ಡೋಸ್ ಕೊಡೋದ್ರಿಂದ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಹತೋಟಿ ಮಾಡೋದು ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ಎರಡನೇದಾಗಿ ನಾವು ಪಾಲಿಸಬೇಕಾಗಿರೋದು ಶಿಫಾರಸು ಪ್ರಮಾಣ ರಾಸಾಯನಿಕಗಳನ್ನೇ ಬಳಕೆ ಮಾಡಬೇಕು. ಸೊ ಅದು ಬಳಕೆ ಮಾಡಿದಾಗ ನಮಗೆ ಒಂದ್ ಕಡೆ ಪರಿಸರಕ್ಕೂ ಹೆಚ್ಚಾಗಿ ವಿಷ ಹೋಗಲ್ಲ, ನಮಗೂ ಯಾವುದೇ ರೀತಿ ತೊಂದರೆಗಳಿಲ್ದಂಗ್ ಆಗತ್ತೆ. ಸೊ ಹಂಗಾಗಿ ಶಿಫಾರಸು ಪ್ರಮಾಣದಲ್ಲೇ ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು. ಮೂರನೇದಾಗಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಜನರಲ್ ಆಗಿ ರೈತರಿಗೆ ಸುರಕ್ಷಿತ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ. ಆ ಸುರಕ್ಷಿತ ಉಡುಪುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಹೇಳೋದು ಮೂರನ್ನಂತೂ ಕಂಪಲ್ಸರಿ ಹಾಕೊಳ್ಳಿ ಅಂತೀವಿ. ಒಂದು ಮಾಸ್ಕ್, ಯಾಕಂದ್ರೆ ಉಸಿರಾಟ, ಸಾಕಷ್ಟು ಕೀಟನಾಶಕಗಳು ನಮ್ಮ ದೇಹಕ್ಕೆ ಸೇರೋದೇ ಉಸಿರಾಟದಿಂದ, ಹಂಗಾಗಿ ಕಂಪಲ್ಸರಿ ನಾವು ಸಿಂಪಡಣೆ ಮಾಡೋ ಟೈಮಲ್ಲಿ ಒಂದು ಮಾಸ್ಕ್ ನ ಹಾಕೋಬೇಕಾಗತ್ತೆ. ಎರಡನೇದಾಗಿ ನೇರವಾಗಿ ವಿಷ ಸಿಗೋದು ಅಂತಂದ್ರೆ ಒಂದು ಕಣ್ಣು. ಸೊ ಕಣ್ಣಿಗೆ ಗಾಳಿ ಮುಖಾಂತರ ವಿಷ ಬರೋದ್ರಿಂದ ಅದನ್ನ ತಡೆಯೋದಕ್ಕೆ ಅಟ್ಲೀಸ್ಟ್ ಗಾಗಲ್ಸ್, ನಾವೇನು ಕನ್ನಡಕ ಹಾಕ್ತಿವಿ ಆ ಕನ್ನಡಕಗಳನ್ನ ಒಂದು ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನೇರವಾಗಿ ವಿಷ ಕಣ್ಣಿಗೆ ಬಿದ್ದಾಗ ಕಣ್ಣಿಗೆ ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಗಾಗಲ್ಸ್ ನ ಬಳಕೆ ಮಾಡ್ಕೊಳಕ್ಕೆ ಹೇಳ್ತೀವಿ. ಮೂರನೇದಾಗಿ ನಮ್ಮ ದೇಹ ಸ್ಕಿನ್, ಏನು ನಾವು ಇವತ್ತು ನಮ್ಮ ಶರೀರದ ಮೇಲೆ ಏನು ಚರ್ಮ ಇದೆ, ಸೊ ಆ ಚರ್ಮನು ಉಸಿರಾಟ ಮಾಡೋದ್ರಿಂದ ಕೆಲವು ಸತಿ ಏನಾಗುತ್ತೆ, ಆ ರಾಸಾಯನಿಕಗಳು ಚರ್ಮದ ಮೇಲೆ ಬಿದ್ದಾಗ ಅಲ್ಲಿ ಸುಡೋ ಅಂತದ್ದು, ಸ್ಕಾರ್ಚಿಂಗ್ ಆಗೋದು, ಏನೋ ಒಂದು ನೋಡ್ತಿರ್ತೀವಿ, ಆ ಒಂದು ದುಷ್ಪರಿಣಾಮಗಳು ಆಗಬಾರ್ದು ಅನ್ನೋದಕ್ಕೆ ಸುರಕ್ಷಿತ ಉಡುಪು ಅಂತ ನಾವೇನ್ ಕರಿತೀವಿ, ಅಟ್ಲೀಸ್ಟ್ ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಉದ್ದ ಉಡುಪಿನ ಡ್ರೆಸ್ ಗಳನ್ನ ಹಾಕೊಂಡಾಗ ಸಿಂಪಡಣೆ ಮಾಡೋ ಟೈಮಲ್ಲಿ ರಾಸಾಯನಿಕಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದನ್ನ ಅವಾಯ್ಡ್ ಮಾಡಿ, ಇದು ಒಂದು ನಮ್ಗೆ ಸಹಕಾರಿಯಾಗತ್ತೆ. ಮತ್ತೆ ಮೂರನೇದಾಗಿ ನಮ್ಗೆ ರಾಸಾಯನಿಕಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಯಾಕಂದ್ರೆ ನಾವು ಏನೇ ರಾಸಾಯನಿಕ ಬಳಕೆ ಮಾಡ್ತಿದೀವಿ ಅಂದ್ರೆ ಪ್ರತಿ ಸತಿ ನಾವು ಔಷಧಿ ಅಂಗಡಿಗೆ ಹೋದಾಗ ಒಂದು ಬಾಟ್ಲ್ ತಗೊಂಡ್ರೆ ಅದ್ರ ಜೊತೆ ಒಂದು ಚೀಟಿ ಕೊಟ್ಟಿರ್ತಾರೆ. ಸೊ ಅದು ಬಹಳ ಮುಖ್ಯವಾಗಿ ಓದಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದ್ರಲ್ಲಿ ಒಂದ್ ಕಡೆ ಶಿಫಾರಸು ಪ್ರಮಾಣ ಆಗಿರ್ಬೋದು, ಅದರಿಂದ ಡೋಸೇಜ್ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ. ಬಹಳ ಮುಖ್ಯ ಅದ್ರಲ್ಲಿ ಆಂಟಿಡೋಟು ಕೊಡ್ತಾರೆ. ಈ ಕೆಲವು ಸತಿ ಅಕಸ್ಮಾತ್ ಆಗಿ ವಿಷ ನಮ್ಗೆ ಸೇರಿದಾಗ ಅಲ್ಲಿ ಸಡನ್ ಆಗಿ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅಂದಾಗ ನಮ್ಗೆಲ್ಲೋ ಒಂದ್ ಕಡೆ ಅದ್ರದ್ದು ಆಂಟಿಡೋಟು ಬೇಕಾಗ್ತವೆ. ಸೊ ಅಂತ ಟೈಮಲ್ಲಿ ಆ ರಾಸಾಯನಿಕ ಜೊತೆ ಬರುವಂತ ಚೀಟಿಗಳೇನಿರ್ತವೆ ಅದ್ರಲ್ಲಿ ಆಂಟಿಡೋಟ್ ಏನಿದೆ ಅದ್ರ ಬಗ್ಗೆನು ಸ್ವಲ್ಪ ನಾವು ಗಮನ ಹರಿಸ್ಕೊಂಡಿರ್ಬೇಕು. ಮತ್ತೆ ಸಿಂಪಡಣೆ ಮಾಡಬೇಕಾದ್ರೆ ಇನ್ನು ಕೆಲವು ಎಚ್ಚರಿಕೆ ಕ್ರಮ ಅಂತಂದ್ರೆ, ಒಂದು ಯಾವತ್ತು
ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಗಾಳಿ ವಿರುದ್ಧವಾಗಿ ಸ್ಪ್ರೇ ಮಾಡಬಾರ್ದು. ಹೊಲದಲ್ಲಿ ನಾನು ಔಷಧಿ ಸ್ಪ್ರೇ ಮಾಡ್ತಿದ್ದೀನಿ ಅಂದ್ರೆ ಗಾಳಿ ದಿಕ್ಕನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಗಾಳಿ ಯಾವ ದಿಕ್ಕಲ್ಲಿ ಬೀಸ್ತಿರುತ್ತೋ ಆ ದಿಕ್ಕಲ್ಲೇ ನಾವು ಸಿಂಪಡಣೆ ಮಾಡೋದ್ರಿಂದ ಸಾಕಷ್ಟು ರಾಸಾಯನಿಕಗಳು ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ನಮ್ಮ ಮೇಲೆ ಬರೋದು ಕಡಿಮೆ ಆಗುತ್ತೆ.

ಎಲ್ಲ ಒಂದ್ ಕಡೆ ರಾಸಾಯನಿಕಗಳಿಂದ ನಮ್ಗೆ ತೊಂದರೆ ಆಗೋದ್ ಕಡಿಮೆ ಮಾಡೋದಕ್ಕೆ ಗಾಳಿ ಪೂರಕವಾಗಿ ನಾವು ಸಿಂಪಡಣೆ ಮಾಡಿ, ಗಾಳಿ ವಿರುದ್ಧವಾಗಿ ಯಾವತ್ತು ಔಷಧಿಗಳನ್ನ ಸಿಂಪಡಣೆ ಮಾಡಬೇಡಿ ಅಂತ ಹೇಳ್ತೀವಿ. ಇದನ್ನು ಒಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಎರಡನೇದಾಗಿ ಸಿಂಪಡಣೆ ಮಾಡುವಂತ ಸ್ಪ್ರೇಯರ್ ಗಳು, ಇವತ್ತು ಬಹಳ ನಷ್ಟ ಆಗೋದು ನಮ್ಗೆ ಸೋರಿಕೆ. ಇವತ್ತು ನಾವು ಸ್ಪ್ರೇಯರ್ಸ್ ತಗೋತೀವಿ, ಮೇಂಟೆನೆನ್ಸ್ ಮಾಡ್ತಿರ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ನಾಜಲ್ಗಳು ಸರಿ ಇರಲ್ಲ. ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಡ್ರಿಫ್ಟ್ ಮುಖಾಂತರ ಹೋಗ್ಬೇಕಾಗತ್ತೆ ಔಷಧಿಗಳು, ಬಟ್ ಎಲ್ಲೋ ಒಂದ್ ಕಡೆ ಸೋರೋ ರೀತಿ ಬರ್ತವೆ. ಸೊ ನನ್ಗೊಂದು ಗಿಡಕ್ಕೆ ಬೇಕಾಗಿರೋದು 100 ml ವಿಷ ಆದ್ರೆ, ತಯಾರಿಸಿರುವಂತ ದ್ರವಣ ಆದ್ರೆ ನಾವು 1 ಲೀಟರ್ ಅಷ್ಟು ಔಷಧಿ ಹೊಡೆದಿರ್ತೀವಿ. ಯಾಕಂದ್ರೆ ಅಲ್ಲಿ ಸೋರಿಕೆ ಜಾಸ್ತಿ. ಸೊ ಸೋರಿಕೆ ಅಂತಂದ್ರೆ ನಾಜಲ್ಗಳು ಸರಿ ಇರಲ್ಲ. ಸೊ ಎಲ್ಲ ಒಂದ್ ಕಡೆ ಸ್ಪ್ರೇ ಮಾಡ್ಬೇಕಾದ್ರೆ ಡ್ರಿಫ್ಟ್ ಆಗೋದು ಜಾಸ್ತಿ, ಸೋರೋದ್ರಿಂದ ಜಾಸ್ತಿ ರಾಸಾಯನಿಕಗಳನ್ನ ನಷ್ಟ ಮಾಡ್ತೀವಿ, ಅದೆಲ್ಲ ಭೂಮಿಗೆ ಸೇರೋದ್ರಿಂದ ಭೂಮಿನೂ ವಿಷ ಆಗುವಂತದ್ದು. ಎರಡನೇದಾಗಿ ಕ್ಯಾನ್ಗಳು, ಕೆಲವು ಸತಿ ನಾವು ಬೆನ್ನಗೆ ಹಾಕೊಂಡು ಸ್ಪ್ರೇ ಮಾಡ್ತಿರ್ತೀವಿ, 15 ಲೀಟರ್ 20 ಲೀಟರ್ ಕ್ಯಾನ್ ಮಾಡ್ತೀವಿ, ಆ ಕ್ಯಾನ್ಗಳನ್ನ ನಾವು ಸರಿಯಾಗಿ ನೋಡಲ್ಲ. ಸುಮಾರು ಸತಿ ಕ್ಯಾನ್ಗಳಲ್ಲಿ ಸೋರಿಕೆ ಇರುತ್ತೆ. ಸೊ ಅದು ಸೋರ್ದಾಗ ಏನಾಗುತ್ತೆ, ಬೆನ್ನಗೆ ಹಾಕೊಂಡು ಸ್ಪ್ರೇ ಮಾಡ್ಬೇಕು, ನಮ್ಮ ಮೇಲೆನೆ ಸೋರ್ ಇರುತ್ತೆ, ವಿಷಯ ಇಲ್ಲ. ಸೊ ಸುಮಾರು ಸತಿ ನಾವು ಲೇಬರ್ಸ್ ಮಾಡೋದ್ರೆ ನಾವು ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಸೊ

0: ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟ್ರೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ.

0: ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣ ವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣ ವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ

0: ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಖಾಮೋಶಿ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್ ಅವರು. ಸಾಹಿತ್ಯ ರಚನೆ ಗುಲ್ಜಾರ್ ಹಾಗೂ ಸಂಗೀತ ಸಂಯೋಜನೆ ಹೇಮಂತ್.

ಕೊನೆಯಲ್ಲಿ ಕೇಳಿ ಮೆನೆ ಪ್ಯಾರ್ ಕ್ಯೂ ಕಿಯಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು. ಸಾಹಿತ್ಯ ರಚನೆ ಸಮೀರ್ ಹಾಗೂ ಸಂಗೀತ ಸಂಯೋಜನೆ ಹಿಮೇಶ್ ರೇಷ್ಮಿ ಅವರದ್ದು.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ನೇರ ಫೋನ್ ಇನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೆಳಗರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾನು ಚಿತ್ರಗೀತೆಗಳ ಪ್ರಸರಣೆ ಮಧ್ಯೆ ಫೋನಿನ ತೆಗೆದುಕೊಳ್ತೀನಿ. ನಿಮ್ಮ ಇಂದಿನ ಫೋನಿನ ವಿಷಯ ಏನಂದ್ರೆ ಚಂದ್ರ ಅಥವಾ ಚಂದಿರ ಪದವಿರುವ ಯಾವುದಾದ್ರೂ ಚಿತ್ರಗೀತೆ ಎರಡು ಸಾಲುಗಳನ್ನು ನೀವು ನನಗೆ ಕರೆ ಮಾಡಿ ಹಾಡಬಹುದು. ಚಂದ್ರ ಅಥವಾ ಅದಕ್ಕೆ ಸಮಾನ ಅರ್ಥ ಕೊಡುವ ಪದಗಳು ಕೂಡ ಇರಬಹುದು, ಆದರೆ ಆದಷ್ಟು ಚಂದಿರ ಅಂತ ಪದ ಇರುವ ಗೀತೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕರೆಯ ಅವಧಿ ಕೇವಲ 30 ಸೆಕೆಂಡ್ಗಳನ್ನು ನಾನು ಇಟ್ಕೊಂಡಿರ್ತೀನಿ, ಯಾಕಂದರೆ ಸಾಕಷ್ಟು ಕೆಳಗರು ಕರೆ ಮಾಡೋದ್ರಿಂದ ನಾವು ಎಲ್ಲರಿಗೂ ಕರೆಯ ಅವಕಾಶ ನೀಡುವ ಪ್ರಯತ್ನ ಮಾಡೋಣ. ಇನ್ನೊಮ್ಮೆ ನಿಮ್ಮ ಇಂದಿನ ಫೋನಿನ ವಿಷಯ ಏನು ಅಂತ ಹೇಳ್ತೀನಿ. ಚಂದ್ರ ಅಥವಾ ಚಂದಿರ ಪದವಿರುವ ಯಾವುದಾದ್ರೂ ಚಿತ್ರಗೀತೆ ಎರಡು ಸಾಲುಗಳನ್ನು ನೀವು ನನಗೆ ಕರೆ ಮಾಡಿ ಹಾಡಬಹುದು. ನೀವು ನನಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 08282220074. ಫೋನನ್ನು ತೆಗೆದುಕೊಳ್ಳೋ ಮುನ್ನ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಜೋಡಿ ಹಕ್ಕಿ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದ್ದು.

0: ಬದಲನೆಯ ಕರೆ ಯಾರದು ಅಂತ ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡೋದು? ಚಿತ್ರ ಶಿವಕುಮಾರ್ ಅವರಾ? ಗೊತ್ತಾಯ್ತಾ ವಿಷಯ? ಹಾ, ಚಂದ್ರ ಅಥವಾ ಅದ್ರ ಸಮಾನ ಆಡ್ತಾ ಇರೋ ಪದ.
1: ಚಂದಿರ ತಂದ

0: ಚೈತ್ರ ಶಿವಕುಮಾರ್ ಅವರೇ. ನಮಸ್ಕಾರ, ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ಕೆಳಗಡೆ ಹೊಸಮನೆಯಿಂದ ಚಿತ್ರ ಶಿವಕುಮಾರ್ ಅವರು ಕರೆ ಮಾಡಿದ್ರು. ಮುಂದಿನ ಕರೆ ನೋಡೋಣ. ಹಲೋ ಹಲೋ
2: ಹಲೋ,
0: ಯಾರು ಮಾತಾಡ್ತಿರೋದು?
2: ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ?
0: ಆರಾಮಾಗಿದ್ದೀವಿ. ನೀವ್ಯಾರು ಮಾತಾಡ್ತಿರೋದು?
2: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
0: ಆ ಚಿಕ್ಕಪ್ಪ ಅವರೇ, ನೋಡಿ ನಿಮ್ ವಾಯ್ಸ್ ಕಂಡಿಡಲಿಕ್ಕೆ ಆಗ್ಲಿಲ್ಲ ಇವತ್ತು. ಯಾಕೆ ಶೀತ ಆಗಿದ್ಯಾ?
2: ಇಲ್ಲ ಇಲ್ಲ ಮೇಡಮ್, ಅರೇ
0: ಗೊತ್ತಾಯ್ತಾ ಫೋನಿನ ವಿಷಯ?
2: ಮೇಡಮ್ ಅರೇ, ಚಂದ್ರ ಅಥವಾ ಸೂರ್ಯ?
0: ಸೂರ್ಯ ಅಲ್ಲ, ಚಂದ್ರ ಅಥವಾ ಅದರ ಸಮಾನ ಅರ್ಥ.
2: ಯಾರಾದ್ರೂ ಆಡಿದಾರ ಮೇಡಮ್ ಅರೇ ಇದಕ್ಕಿಂತ ಮುಂಚೆ?
0: ಒಬ್ರು ಹಾಡಿದ್ರು, ಚಿತ್ರ ಶಿವಕುಮಾರ್ ಅವರು.
2: ಯಾವ್ದು ಹೇಳಿದ್ರು?
0: ಚಂದ್ರ ತಂದ ಹುಣ್ಣಿಮೆ ರಾತ್ರಿ ಹಾಡಿದ್ರು.
2: ಓಹೋ, ಅದೇ ಹಾಡೇ ಹಾಡಬೇಕು ಅನ್ಕೊಂಡಿದ್ದೆ.
0: ಇನ್ನು ಸುಮಾರು ಇದೆಯಲ್ಲ.
2: ರವಿ ಜಾರಿದ ಹಾಡ ಹಾಡ್ಬೋದ ಮೇಡಮ್ ಅರೇ?
0: ಯಾವ್ದು ಹಾಡ್ತೀರಾ ಹಾಡಿ, ಎರಡು ಸಾಲ ಹಾಡಿ ಆದ್ರೆ.
2: ಆ ರವಿ ಜಾರಿದ, ಆ ಶಶಿ ಮೂಡಿದ.
0: ಶಶಿ ಬಂತಲ್ಲ.
2: ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲ್ಲಿ ನಿಂದೆ. ಧನ್ಯವಾದಗಳು.
0: ಧನ್ಯವಾದಗಳು ಚಿಕ್ಕಪ್ಪ ಅವ್ರೆ. ಮಳೆ ಹೇಗಾಗ್ತಿದೆ?
2: ಮಳೆನೇ ಇಲ್ಲ ಕಣ್ರಿ, ಅದೇ ಬಂದ ಪ್ರಾಬ್ಲಮ್.
0: ನಿಮ್ ಹಾಡ್ ಕೇಳಿ ಮಳೆ ಆಗ್ಲಿ,
2: ಅದೇ ಬರ್ಲಿ ಅಂತ.
0: ಧನ್ಯವಾದಗಳು ಚಿಕ್ಕಪ್ಪ ಅವ್ರೆ. ನಮಸ್ಕಾರ.
2: ನಮಸ್ಕಾರ.
0: ಕೆಳಗರೆ ಶಿವಮೊಗ್ಗದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿ ಆ ರವಿ ಜಾರಿದ ಶಶಿ ಮುಡಿದ ಗೀತೆಯನ್ನು ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ, ಕೇವಲ 30 ಸೆಕೆಂಡ್ಗಳ ಕಾಲಾವಧಿ ಇರುತ್ತೆ ನಿಮ್ಮ ಕರೆಗೆ. ಹಲೋ
3: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
3: ಗಣಪತಿ.
0: ಹಾ ಗಣಪತಿ ಅವರೇ, ಫೋನಿನ ವಿಷಯ ಗೊತ್ತಾಯ್ತಾ? ಚಂದ್ರ, ಚಂದಿರ ಅಥವಾ ಅದಕ್ಕೆ ಸಮಾನ ಅರ್ಥ ಇರೋ ಪದ ಇರೋ ಚಿತ್ರಗೀತೆ ಎರಡು ಸಾಲುಗಳನ್ನು ನೀವು ಹಾಡ್ಬೋದು. ಅದಾಯ್ತು,
3: ಆಗಿದ್ಯಾ
0: ಫಸ್ಟ್ಗೆ? ಆಯ್ತು.
3: ಸೂರ್ಯಂಗೋ ಚಂದ್ರಂಗೋ ಆಗಿದ್ಯಾ?
0: ಇಲ್ಲ ಇಲ್ಲ ಹಾಡಿ.

ಧನ್ಯವಾದಗಳು, ಅದ್ಭುತವಾದ ಗೀತೆ, ನಮಸ್ಕಾರ. ಕೆಳಗದೆ ಇಡಗುಂಜಿಯಿಂದ ಗಣಪತಿ ಅವರು ಕರೆ ಮಾಡಿದ್ರು, ಸೂರ್ಯಂಗು ಚಂದ್ರಂಗು ಬಂದಾರಿ ಮುನಿಸು ಗೀತೆಯನ್ನು ಹಾಡಿದ್ರು. ಮುಂದಿನ ಕರೆಗೆ ಹೋಗೋಣ. ಹಲೋ, ನಮಸ್ತೆ, ಯಾರಿದು? ಮಂಜುಳಾ ಜನಾರ್ದನ್ ಅವರೇ. ಹಾ, ಹೇಗಿದ್ದೀರಾ? ಇವತ್ ನಾನ್ ಕೇಳ್ತೀನಿ ನಿಮಗೆ ಹೇಗಿದ್ದೀರಾ ಅಂತ. ನಾನ್ ಕೂಡ ಆರಾಮಿದ್ದೀನಿ. ಕೇಳ್ತಾ ಇದ್ದೀರಾ ನಮ್ ಕೇಂದ್ರದ ಕಾರ್ಯಕ್ರಮಗಳನ್ನ? ನೋಡಿ, ಕ್ರಿಕೆಟ್ ಬಿಟ್ಟು ಕೇಳ್ತಾ ಇದ್ದೀರಲ್ಲ ಫೋನಿನ ಕಾರ್ಯಕ್ರಮ, ಪರವಾಗಿಲ್ಲ. ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹಾ, ಹಾಡಿ. ಆ ಮಧ್ಯದ ಸಾಲಿಂದನೇ ಹಾಡಿ, ತೊಂದ್ರೆ ಇಲ್ಲ. ಹಾ ಹಾ

ನನ್ನ ಲಿಸ್ಟಲ್ಲಿ ಇತ್ತು ಈ ಹಾಡು, ನೀವೇ ಹಾಡ್ಬಿಟ್ರಿ. ಆಯ್ತು ಮಂಜುಳಾ ಅವರೇ, ಧನ್ಯವಾದಗಳು, ನಮಸ್ಕಾರ. ಕೆಳಗರೆ ಮಂಜುಳಾ ಜನಾರ್ದನ್ ಅವರು ಕರೆ ಮಾಡಿದ್ರು, ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ, ಯಾರು ಮಾತಾಡೋದು? ಏನ್

0: ಹೆಸರು?
1: ನಾಗರಾಜ್ ರೆಡ್ಡಿ ಅಂತ ಮೇಡಮ್, ಮರಿಯರ್ತಲ್ ಕ್ರಾಂತಿರ್ತಿಂದ.
0: ಹೊಸ ಕೇಳುಗರ ನೀವು ನಾಗರಾಜ್ ರೆಡ್ಡಿ ಅವರೇ? ಹೊಸ ಕೇಳುಗರ ನೀವು? ನಮ್ ಕೇಂದ್ರವನ್ನು ಎಷ್ಟು ಸಮಯದಿಂದ ಕೇಳ್ತಿದ್ದೀರಾ? ಹೌದಾ, ಗೊತ್ತಾಯ್ತಾ ಫೋನಿನ ವಿಷಯ ಏನಂತ? ಹಾ, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹಾಡಿ ಹಾಡಿ.

ಅದ್ಭುತವಾಗಿ ಹಾಡಿದ್ರಿ, ಹಾಡಿ ಹಾಡ್ತೀರಾ ಇನ್ನೊಂದ್ ಸಾಲು? ಆಯ್ತು ಆಯ್ತು ಆಯ್ತು, ತೊಂದ್ರೆ ಇಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನಾಗರಾಜ್ ರೆಡ್ಡಿ ಅವರೇ, ನಮಸ್ಕಾರ. ಕೆಳಗರೆ ಮುಂದಿನ ಕರೆ ತೆಗೆದುಕೊಳ್ಳೋ ಮುನ್ನ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಜೋಡಿ ಹಕ್ಕಿ ಚಿತ್ರದ್ದು, ಹಾಡಿದ್ದಾರೆ ರಮೇಶ್ ಚಂದ್ರ ಅವರು. ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಮನೋಮೂರ್ತಿ ವಿ ಮನೋಹರ.

0: ಕೆಳಗಡೆ ಫೋನೇ ನನ್ನ ಮುಂದುವರೆಸೋಣ, ಮುಂದಿನ ಕರೆ ಯಾರ್ದಂತ ನೋಡೋಣ. ಹಲೋ, ನಮಸ್ತೆ, ಯಾರ್ ಮಾತಾಡೋದು?
1: ನಮಸ್ಕಾರ ಹೇಳು.
0: ನಮಸ್ಕಾರ,
1: ನಾನು ಸತೀಶ್ ಕುಮಾರ್ ಮೇಡಮ್,
0: ಸಾಲಿಗ್ರಾಮದಿಂದ. ನಿಮ್ ಮಿಮಿಕ್ರಿಲ್ಲ, ನಿಮ್ ಗೊತ್ತಾಗ್ಬಿಡತ್ತೆ ಯಾರಂತ. ಆರಾಮಿದ್ದೀವಿ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ.
0: ಇವತ್ತು ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಚಂದ್ರದ್ದು.
1: ಚಂದ್ರ ಬರ್ಬೇಕಾ?
0: ಹಾ ಹೌದು,
1: ನೋಡೋ, ಒಂದು ಸಣ್ಣ ಪ್ರಯತ್ನ ಪಡುವ. ನಗೆಯ ಸೂರ್ಯ ಕಾಂತಿಯೇ ನಿನಗೆ ವಂದನೆ, ಚಲುವ ಚೈತ್ರ ಮಾಸವೈ ಹೃದಯ ವಂದನೆ, ಶಿಲ್ಪಕಲೆಗೆ ಇಂದು ನೀನು ಜೀವಾ

0: ಗೀತೆಗಳ ಶಬ್ದಕೋಶ ಆಗ್ಬಿಟ್ಟಿದೀರಲ್ಲ ನೀವು. ನೀವ್ ಫುಲ್ ಗೀತೆನ ಹಾಡ್ತೀರಾ ಈಗ ಬಿಟ್ರೆ? ಎಲ್ಲ ಲಿರಿಕ್ಸ್ ಬಾಯಲ್ಲಿರುತ್ತಲ್ಲ, ಎಲ್ಲ ಲಿರಿಕ್ಸ್ ಬಾಯಲ್ಲಿರುತ್ತಲ್ಲ ಪೂರ್ತಿ ಹಾಡಿದ್ ನಿಮ್ಗೆ. ಓಕೆ ಸತೀಶ್ ಅವ್ರೆ, ಖುಷಿ ಆಯ್ತು ಕರೆ ಮಾಡಿದಕ್ಕೆ. ಹಾಗೆ ಕೇಳ್ತಾ ಇರಿ, ನೀವ್ ಕರೆ ಮಾಡಿ ಹಾಗೆ ಸ್ಪಂದಿಸ್ತಿರಲ್ಲ ಅದಕ್ಕೆ. ಹಾ, ಕ್ರಿಕೆಟ್ ನೋಡ್ತಾ ನಮ್ ಕಾರ್ಯಕ್ರಮ ಕೇಳ್ತಾ ಇರಿ ಇವತ್ತು.
1: ಆಯ್ತು,
0: ಹಾ ಖಂಡಿತ ಹೌದು. ಧನ್ಯವಾದಗಳು ಸತೀಶ್ ಅವರು, ನಮಸ್ಕಾರ. ಕೆಳಗಡೆ ಸಾಲಿಗ್ರಾಮದಿಂದ ಸತೀಶ್ ಅವರು ಕರೆ ಮಾಡಿ ನಗೆಯ ಸೂರ್ಯಕಾಂತಿಯೇ ಗೀತೆಯನ್ನ ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ, ಸಮಯದ ಅಭಾವ ಇದೆ. ಇನ್ನೊಮ್ಮೆ ನಿಮ್ಮ ಫೋನಿನ ವಿಷಯ ಏನು ಅಂತ ಹೇಳ್ತೀನಿ. ಚಂದ್ರ ಅಥವಾ ಚಂದಿರ ಅಥವಾ ಅದಕ್ಕೆ ಸಮಾನ ಅರ್ಥವಿರೋ ಪದವ ಇರುವ ಯಾವುದಾದ್ರೂ ಚಿತ್ರಗೀತೆ ಎರಡು ಸಾಲುಗಳನ್ನು ನೀವು ನನಗೆ ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0828 2207 0704ಗೆ ಕರೆ ಮಾಡಿ ಹಾಡಬಹುದು. ಏನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ಹಲೋ,
2: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
2: ನಮಸ್ತೆ.
0: ನಮಸ್ತೆ, ಯಾರಿದು?
2: ಹೆಚ್.ಆರ್. ರುದ್ರಸ್ವಾಮಿ.
0: ಹೆಚ್.ಆರ್. ರುದ್ರಸ್ವಾಮಿ, ಕಣದಾಳು.
2: ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಹಾ, ಕಳೆದ ಕಾರ್ಯಕ್ರಮದಿಂದ ಫೋನ್ ಕರೆ, ಈ ಕಾರ್ಯಕ್ರಮದಲ್ಲಿ ಫೋನ್ ಮಾಡ್ತಿದ್ದೀರಾ ನೀವು?
2: ನೀವು ಚಂದಿರ ಅಂದ್ಕೊಳ್ಳೆ.
0: ಹಾ,
2: ನಾನೊಂದು ಹಾಡು ಅವಾಗಿಂದ 8 ಗಂಟೆಯಿಂದ ರೆಡಿ ಮಾಡ್ಕೊಂಡಿದ್ದೀನಿ, ಈಗ ಫೋನ್ ಸಿಕ್ತು.
0: ಹಾ ಹಾ, ಹಾಡಿ.
2: 1970 ತೆರೆ ಕಂಡ ಲಕ್ಷ್ಮೀ ಸರಸ್ವತಿ ಚಿತ್ರದ,
0: ಹಾ,
2: ಬಿ ಸರೋಜಾದೇವಿ ಅವರು ನಟನೆ ಮಾಡಿರೋದು.
0: ಓಕೆ.

0: ಬೇಕು, ಮಡಿಲಲಿ ಕಂದನು ನಗಬೇಕು. ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಅದ್ಭುತವಾದ ಗೀತೆ ಇದು. ಒಂದ್ಸಲಿ ಹಳೆಯ ಗೀತೆಯಲ್ಲಿ ಪ್ರಸಾರ ಮಾಡೋಣಂತೆ ಇದನ್ನ. ಸವಿ ನೆನಪು ಪ್ರಸಾರ ಮಾಡೋಣ ಖಂಡಿತ. ಓಕೆ, ಧನ್ಯವಾದಗಳು ರುದ್ರಸ್ವಾಮಿ ಅವರು. ನಮಸ್ಕಾರ. ಕೆಲವೇಳೆ ಕಣದಾಳಿನಿಂದ ಹೆಚ್ ಆರ್ ರುದ್ರಸ್ವಾಮಿ ಅವರು ಕರೆ ಮಾಡಿ ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು ಗೀತೆಯನ್ನು ಹಾಡಿದರು. ಬೇಗ ಬೇಗ ಕರೆ ಮಾಡಿ

0: ಮಂಜುಳಾ ಸುರೇಶ್.
1: ಹಾ, ಮಂಜುಳಾ ಸುರೇಶ್ ಅವರೇ ಕರೆಕ್ಟ್. 3-4 ಕರೆ ಆದ ತಕ್ಷಣ ಮಂಜುಳಾ ಮಂಜುಳಾ ಕರೆಕ್ಟ್ ಕರೆ ಕರೆ ಮಾಡ್ತಾರೆ. ಜನಾರ್ದನ್ ಅವ್ರು 4ನೇ ಕರೆ ಮಾಡಿದ್ರು, ಈಗ ನಿಮ್ದು 8ನೇದು. ಹಾ, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಮಂಜುಳಾ ಸುರೇಶ್? ಹಾ,
0: ಸೂರ್ಯ ಚಂದ್ರ ರೇ ನಿನ್ನ ಕಂಗಳು,

0: ಎಲ್ಲರೂ ಚಂದ್ರನ ಮೆಲೋಡಿ ಸಾಂಗ್ ಚೂಸ್ ಮಾಡ್ಕೊಂಡ್ರೆ ನೀವು ಫುಲ್ ರೌದ್ರ, ಡಿಫ್ರೆಂಟ್ ಆಗಿರ್ಲಿ ಅಂತ. ಹಾ ಸರಿ, ಆಯ್ತು ಮಂಜುಳಾ ಅವರೇ, ಧನ್ಯವಾದಗಳು, ನಮಸ್ಕಾರ. ಮಂಜುಳಾ, ಸುರೇಶ್ ಅವರು ಕರೆ ಮಾಡಿದ್ರು, ಒಂದಿನ ಕರೆ ಯಾರ್ದಂತ ನೋಡೋಣ. ಬೇಗ ಬೇಗ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08282220074. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಶ್ಯಾಮ್ ಸುರೇಶ್ ಮೇಡಮ್, ಆಲಪಸರ್ಕಲ್.
0: ಹಾ ಶ್ಯಾಮ್ ಸುರೇಶ್, ಬಿ ಎಚ್ ರೋಡ್. ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ ಶ್ಯಾಮ್ ಸುರೇಶ್? ಯಾವ ಚಿತ್ರದ? ಓಕೆ, ಗಂಡ ಬೇರುಂಡ. ಹಾ ಹಾಡಿ.
1: ಗಗನಕ್ಕೆ ಸೂರ್ಯ ಚಂದ್ರರೇ ಕಾವಲು, ಧರಣಿಗೆ ಕಡಲು ಗಿರಿಗಳೇ ಕಾವಲು. ಈ ತಮ್ಮನ ಬಾಳಿಗೆ, ಈ ತಮ್ಮನ ಜೀವಕ್ಕೆ, ಈ ಅಣ್ಣನೇ ಕಾವಲು. ಗಗನಕ್ಕೆ ಸೂರ್ಯ ಚಂದ್ರರೇ ಕಾವಲು.
0: ಥ್ಯಾಂಕ್ ಯು ಶಾಂತ್ ಸುರೇಶ್ ಅವರೇ. ಓಕೆ, ಮಾತ್ ನಿಲ್ಸ್ಬಿಟ್ರ? ಮಾತ್ ನಿಲ್ಸ್ಬಿಟ್ರ ಅಷ್ಟೇನಾ? ಪರವಾಗಿಲ್ಲ, ನೀವು 30 ಸೆಕೆಂಡ್ ಗಿಂತ ಮುಂಚೆನೆ ಸ್ಟಾಪ್ ಮಾಡಿದ್ರಿ. ಹಾ ಓಕೆ, ಇನ್ನೊಂದ್ಸಲಿ ಹಾಡಿ, 30 ಸೆಕೆಂಡ್ ಪೂರ್ತಿ ಹಾಡಿ, ನಿಮ್ದೆ 30 ಸೆಕೆಂಡ್. ಓಕೆ, ಧನ್ಯವಾದಗಳು, ನಮಸ್ಕಾರ. ಕೆಳಗರೆ ಭದ್ರಾವತಿಯಿಂದ ಶ್ಯಾಮ್ ಸುರೇಶ್ ಅವರು ಕರೆ ಮಾಡಿ ಗೀತನ ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ. ಇನ್ನೊಮ್ಮೆ ನಿಮ್ಮ ಫೋನಿನ ವಿಷಯ ಹೇಳ್ತೀನಿ, ಅದೇನೆಂದರೆ ಚಂದ್ರ ಅಥವಾ ಅದಕ್ಕೆ ಸಮಾನ ಅರ್ಥವಿರೋ ಪದದ ಚಿತ್ರಗೀತೆ 2 ಸಾಲುಗಳನ್ನು ನೀವು ನನಗೆ ಕರೆ ಮಾಡಿ ಹಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 08282220074. ಮುಂದಿನ ಕರೆ ತೆಗೆದುಕೊಳ್ಳುವ ಮುನ್ನ ಇನ್ನೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಓಂ ಮಲ್ಲಿಗೆ ಚಿತ್ರದ್ದು, ಹಾಡಿದ್ದಾರೆ ಎಲ್ ಎನ್ ಶಾಸ್ತ್ರಿ ಅವರು, ಸಾಹಿತ್ಯ ರಚನೆ ಹಾಗೂ ಸಂಗೀತ ಸಂಯೋಜನೆ ವಿ ಮನೋಹರ್ ಅವರು.

0: ಫೋನನ್ನು ಮುಂದುವರಿಸೋಣ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ, ಮಾತಾಡಿ. ಯಾರು ಮಾತಾಡೋದು? ಚಂದ್ರಿಕಾ ನೇರಳಗುಂಡಿ ಅವರೇ. ಎರಡನೇ ಕರೆ ಸಿಕ್ಕಿತ್ತು ಸಂಜೆ 5 ಗಂಟೆಗೆ. ಈಗ ಮತ್ತೆ ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಚಂದ್ರಂಗ ಸೂರ್ಯಂಗ ಆಯ್ತಲ್ವಾ ಅದು? ಹಾ, ಶಶಿ. ಹಾ, ಹಾಡಿ ಹಾಡಿ.
1: ಶಶಿ ಚಂದ್ರ ಬರ್ತಿತ್ತು, ಇದು ಬರಲ್ಲ ಅನ್ಸುತ್ತೆ. ಇನ್ನೊಂದಿದೆ ಮೇಡಮ್,
0: ಹಾಡಿ.
1: ಚೆನ್ನಾಗಿತ್ತು ಅಂತ ಅನ್ಸಂಡೆ.
0: ಇರ್ಲಿ, ಬರಲ್ಲ, ನೆಕ್ಸ್ಟ್ ಸೂರ್ಯ ಕೊಡೋಣ.
1: ಆಯ್ತು. ಚಂದಿರ ನಿಲ್ಲದ ಬಾವನಿನಲ್ಲಿ ತಿಂಗಳು ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ, ಒಬ್ಬ ಕಂಡೆದ್ದು ಸುಳ್ಳು. ಅಷ್ಟೇ, ಸಾಹಿತ್ಯನೇ ಕರೆಕ್ಟ್ ಬರ್ತಿರಲ್ಲ ಮೇಡಮ್ ಅದು.
0: ಇರ್ಲಿ ಬಿಡಿ, ನಾಗರಾಜ್ ರೆಡ್ಡಿ ಅಂತ ಒಬ್ರು ಕರೆ ಮಾಡೋ ಗೀತೆನ ಹಾಡಿದ್ರು.
1: ಅಯ್ಯೋ,
0: ಪರವಾಗಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿದ್ರಲ್ಲ. ತೊಂದ್ರೆ ಇಲ್ಲ. ಅದು ಆಯ್ತು. ಹೌದು, ಸೂರ್ಯಂಗು ಚಂದ್ರಂಗು ಮಂದಾರ ಮುನಿಸು ಗಣಪತಿ ಅವ್ರು ಹಾಡಿದ್ರು. ಅದು ಆಯ್ತು. ಹೌದು ಹೌದು, ಚಂದ್ರ ಅಂದ ತಕ್ಷಣ ಸೂರ್ಯ ನೆನ್ಪಾಗ್ಬಿಟ್ನ. ಪರವಾಗಿಲ್ಲ, ಇನ್ನೊಂದ್ಸಲ ಹಾಡಿ, ಇನ್ನೊಂದ್ಸಲ ಸೂರ್ಯನ ಕೊಡೋಣ ವಿಷಯ. ತೊಂದ್ರೆ ಇಲ್ಲ ಚಂದ್ರಿಕಾ ಅವ್ರೆ. ನಿಮ್ ಹೆಸರಲ್ಲೇ ಇದೆ ಚಂದ್ರಿಕಾ ಚಂದಿರ. ಓಕೆ ಓಕೆ, ಧನ್ಯವಾದಗಳು ಚಂದ್ರಿಕಾ ಅವರೇ, ನಮಸ್ಕಾರ. ಕೇಳಿದ್ರೆ ಚಂದ್ರಿಕಾ ನೇರಳಗುಂಡಿ ಅವರು ಕರೆ ಮಾಡಿದ್ರು, ಬೇಗ ಬೇಗ ಕರೆ ಮಾಡಿ. ಕೊನೆ 2-3 ಕರೆಗಳನ್ನ ತೆಗೆದುಕೊಳ್ತೀನಿ. ಹಲೋ
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ ಮೇಡಮ್.
0: ಬೆಂಗಳೂರಿಂದ ಯಾರು?
2: ಮೂರ್ತಿ ಅವರು ಮೇಡಮ್. ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ.
0: ಮೂರ್ತಿ ಅವರಾ?
2: ಹೌದು ಮೇಡಮ್.
0: ಕೇಳಿಸ್ತು. ಆಯ್ತು, ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ
2: ಮೇಡಮ್? ಲಕ್ಷ್ಮೀ ಸರಸ್ವತಿ ಅಂತ ಸಿನಿಮಾ ಹೆಸರು. ಚಂದಿರ ಭೂಮಿಗೆ ಬೆಳಕನ್ನು
0: ಚೆಲ್ಲು. ಇದಾಯ್ತು ಈ ಗೀತೆ?
2: ಹೌದಾ ಮೇಡಮ್?
0: ಹಾಡಿದ್ರು ಹೆಚ್ ರುದ್ರಸ್ವಾಮಿ ಅವ್ರು ಹಾಡಿದ್ರು. ಬೇರೆ ಯಾರಾದರೂ ನೆನಪಾಗ್ತಿದ್ಯಾ?
2: ನೆನಪಾ ಇಲ್ಲ ಮೇಡಮ್, ಮತ್ತೆ ಇನ್ನೊಂದ್ಸಲ ಮಾಡ್ತೀನಿ.
0: ಹೋಗ್ಲಿ ಹಾಡಿ, ಇದೇ ಹಾಡ್ಬಿಡಿ, ಬೇಜಾರ ಯಾಕೆ ಆಗ್ತೀರಾ? ಹಾಡಿ.
2: ಬೇಡ ಬೇಡ, ನಾನು ಬೇರೆ ಸೆಲೆಕ್ಟ್ ಮಾಡ್ಕೋತೀನಿ, ಬರೋಗಿಲ್ಲ, ಬೇರೆ ಕೊಡಿ.
0: ಓಕೆ ಓಕೆ ಓಕೆ, ಮೂರ್ತಿ ಅವರು ಧನ್ಯವಾದಗಳು, ನಮಸ್ಕಾರ. ಕೆಳಗರೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ ಮೂರ್ತಿ ಅವರು ಕರೆ ಮಾಡಿದ್ರು, ಇನ್ನೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ತೆ, ಯಾರಿದು?
3: ನಮಸ್ತೆ,
0: ಮುರಳೀಧರ.

0: ಯಾವಾಗ್ಲೂ ನೀವು ಕಾರ್ಯಕ್ರಮ ಮುಗಿಯಬೇಕಾದ್ರೆ ಕಾಲ್ ಮಾಡದ?
1: ಅಕ್ಕ ಅವಾಗಿಂದಲೂ ಪ್ರಯತ್ನ ಪಡ್ತಾ ಇದೀನಿ, ಬರೀ ಬಿಸಿ ಬಿಸಿ ಬರ್ತಾ ಇದೆ, ಮೊಬೈಲ್ ಅಲ್ಲಿ ಸೆಟ್ ಆಗಲ್ಲ, ರೇಡಿಯೋ ಅಂದ್ರೆ ಕ್ಲೀನ್ ಆಗಿ ಕೇಳ್ತೀವಿ ಮಾಡ್ತೀನಿ.
0: ಪರವಾಗಿಲ್ಲ, ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಬೇರೆಯವ್ರು ಹಾಡಿದ್ದು ಹಾಡಬಾರ್ದು.
1: ನಾನು ಯಾವಾಗಿಂದಲೂ ಕೇಳಿಸ್ಕೊಳಕ್ಕಾಗಲ್ಲ, ಬರೀ ಫೋನೇ ಮಾತಾಡಿದೀನಿ ಅನ್ಕೊಂಡೆ.
0: ಹಾಡಿನ ಹಾಡಿದ್ರ ಇಲ್ವಾ ಹೇಳ್ತೀನಿ. ಆಯ್ತದು ಆಯ್ತು. ಅಯ್ಯೋ ಅವೆಲ್ಲ ಯಾರು ಬಿಡ್ತಾರ ಒಳ್ಳೆ ಹಾಡುಗಳನ್ನ, ಫೇಮಸ್ ಹಾಡುಗಳನ್ನ? ಹೋಗ್ಲಿ, ಅದೇ ಹೇಳಿದ್ರೆ ಸಾಲ್ ಹಾಡಿ, ಪರವಾಗಿಲ್ಲ. ಓಕೆ ಮುರಳೀಧರ್ ಅವ್ರೆ, ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ಇಷ್ಟಾರು ಕರೆ ಮಾಡಿ ಹಾಡ್ತಿರಲ್ಲ, ಹೀಗೆ ಖುಷಿಯಾಗಿರಿ. ತೊಂದ್ರೆ ಇಲ್ಲ, ಆರಾಮಾಗಿ ಮಾಡಿ, ಚಿಂತೆ ಏನ್ ತಗೋಬೇಡಿ, ಆರಾಮಾಗಿ ಕೇಳಿ.
1: ಅಕ್ಕ ನೀವು ಡಾಕ್ಟರ್ ಸಂದರ್ಶನ ಮಾಡ್ತಿರಲ್ಲ,
0: ಹೇಳಿ.
1: ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀರ
0: ಮಾಡೋಣ, ಖಂಡಿತ ಮಾಡೋಣ. ನೀವು ಹೊಸ ಹೊಸ ವಿಷಯಗಳನ್ನು ಸಂದೇಶದಲ್ಲಿ ಹಾಕಿ ಯಾವ್ದು ಬೇಕಂತ ಅದ್ರ ಮೇಲೆ ಮಾಡೋಣ, ಆಯ್ತಾ?
1: ನೀವು ಏನಾರ ಮಾಡಿ ನಮ್ಮ ಸ್ಟ್ರೋಕ್ ಬಗ್ಗೆ ಸಂದರ್ಶನ ಕೊಡಿಸಿ ನಮ್ಗೆ.
0: ಆಯ್ತು, ಒಂದ್ಸಲಿ ಅಕ್ಟೋಬರ್ ಅಲ್ಲಿ ಕೊಟ್ಟಿದ್ವಿ, ಕೇಳಿಸ್ಕೊಂಡ್ಲಿಲ್ವಾ ನೀವು ಸ್ಟ್ರೋಕ್? ಇಂದು ಆಯ್ತು, ಮತ್ತೊಂದ್ಸಲಿ ಕೊಡ್ಸೋಣ, ಆಯ್ತಾ? ನಿಮ್ಗೋಸ್ಕರ ಆಯ್ತು, ಹೇಳಿದಾರೆ ಅವ್ರನ್ನ. ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ.
0: ಕೆಳಗರೆ ಶಿವಮೊಗ್ಗದಿಂದ ಮುರಳೀಧರ ಅವರು ಕರೆ ಮಾಡಿದ್ರು, ಮುಂದಿನ ಕರೆ ನೋಡೋಣ. ಹಲೋ
2: ಹಲೋ
0: ಹಲೋ, ಯಾರು ಮಾತಾಡೋದು?
2: ನಾನು ಸಂತೋಷ್ ಕುಮಾರ್ ಅಂತ, ಕೊಟ್ಟೂರಿಂದ, ವಿಜಯನಗರ ಜಿಲ್ಲೆ.
0: ವಿಜಯನಗರದಿಂದನಾ?
2: ವಿಜಯನಗರ ಜಿಲ್ಲೆ ಮೇಡಮ್, ಕೊಟ್ಟೂರು.
0: ಕೊಟ್ಟೂರು ಅಂತನಾ? ಹೊಸ ಕೇಳುಗ್ರ ನೀವು ಸಂತೋಷ್ ಕುಮಾರ್ ಅವರೇ?
2: ಹೌದು ಮೇಡಮ್.
0: ಎಷ್ಟು ಸಮಯದಿಂದ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತಿದ್ದೀರಾ? ಕ್ಲಾರಿಟಿ ಸಿಗ್ತಿರಲ್ವಾ? ಹೌದಾ, ನಮ್ಮ ಟೆಕ್ನಿಕಲ್ ಟೀಮಿಗೆ ಹೇಳೋಣಂತೆ. ಈ ಫೋನಿನ ವಿಷಯ ಗೊತ್ತಾಯ್ತು ನಿಮ್ಗೆ? ಯಾವ ಗೀತ ಆಯ್ಕೆ ಮಾಡ್ಕೊಂಡಿದ್ದೀರಾ? ಹಾಡಿ.

ಹೇಗಿದ್ದೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಸಂತೋಷ್ ಕುಮಾರ್ ಅವರೇ? ಅದ್ಭುತವಾದ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕರೆಗಾಗಿ ಧನ್ಯವಾದಗಳು. ನಮಸ್ಕಾರ. ಕಿಡುಗರೆ ಕೊಟ್ಟೂರಿನಿಂದ ಸಂತೋಷ್ ಕುಮಾರ್ ಅವರು ಕರೆ ಮಾಡಿ ಚಂದ್ರ ಪದವಿರೋ ಗೀತೆಯನ್ನು ಹಾಡಿದ್ರು. ಬೇಗ ಬೇಗ ಕರೆ ಮಾಡಿ, ಕೊನೆ ಎರಡು ಕರೆಗಳನ್ನು ನಾನು ತೆಗೆದುಕೊಳ್ತೀನಿ. ನಿಮ್ಮ ಕರೆ ಅವಧಿ ಕೇವಲ 30 ಸೆಕೆಂಡುಗಳಿರುತ್ತೆ. ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0828222004.

ವಿಷಯ ಚಂದ್ರ ಅಥವಾ ಚಂದ್ರವರ ಪದ ಅಥವಾ ಅದರ ಸಮಾನ ಅರ್ಥ ಇರೋ ಪದ ಇರುವ ಚಿತ್ರಗೀತೆಯ ಎರಡು ಸಾಲುಗಳನ್ನು ಕರೆ ಮಾಡಿ ಹಾಡಬಹುದು. ಕೊನೆಯ ಎರಡು ಕರೆಗಳನ್ನು ತೆಗೆದುಕೊಳ್ತೀನಿ. ಬೇಗ ಬೇಗ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0828822704.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರು. ಸಾಹಿತ್ಯ ರಚನೆ ಎಸ್ ರುದ್ರಮೂರ್ತಿ ಶಾಸ್ತ್ರಿ ಹಾಗೂ ಸಂಗೀತ ಸಂಯೋಜನೆ ದೇವ.

ಇದುವರೆಗೂ ನೇರ ಫೋನಿನ್ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45 ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

ಕೇಳುವರಿಗೆ ಕೇಳುವರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಒಂದು ವಿಷಯವನ್ನ ನೀಡಲಾಗುತ್ತೆ. ಆ ವಿಷಯಕ್ಕೆ ಸಂಬಂಧಿಸಿದ ಸಂದೇಶಗಳನ್ನ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 ಕಳುಹಿಸಬಹುದು. ಈ ವಿಷಯಾಧಾರಿತ ಸಂದೇಶಗಳನ್ನ ಚಿತ್ರಗೀತೆಗಳ ಪ್ರಸರಣ ಮಧ್ಯೆ ಓದಲಾಗುತ್ತೆ. ಹಾಗಿದ್ರೆ ನಿಮ್ಮ ಇಂದಿನ ಸಂದೇಶದ ವಿಷಯ ಏನಂದ್ರೆ, ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಪಾಲಿಸಬಹುದು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ಹಾಗೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನೀವು ನಿಮ್ಮ ಸಂದೇಶಗಳನ್ನು ಕಳಿಸಿ. ಕೆಳಗಡೆ ನಿಮ್ಮ ಸಂದೇಶಗಳು ಆದಷ್ಟು ಸಂಕ್ಷಿಪ್ತವಾಗಿರಲಿ, ಹಾಗೆ ನೀವು ಎಷ್ಟು ಬೇಗ ನಿಮ್ಮ ಸಂದೇಶಗಳನ್ನು ಕಳುಹಿಸ್ತೀರೋ ಅಷ್ಟು ಸಮಯ ನನಗೆ ಅದನ್ನು ಓದಲಿಕ್ಕೆ ಸಿಗುತ್ತೆ. ಇನ್ನೊಮ್ಮೆ ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆಯನ್ನು ಹೇಳ್ತೀನಿ. ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ಹಾಗೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನೀವು ನಿಮ್ಮ ಸಂದೇಶಗಳನ್ನು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9481572600 ಕಳುಹಿಸಿ. ಅಷ್ಟರಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಕಲ್ಲು ವೀಣೆ ನುಡಿಯಿತು ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ M. ರಂಗರಾವ್ ಅವರದ್ದು.

ಶ್ರೋತೃಗಳು, ನಿಮ್ಮ ಇಂದಿನ ವಿಷಯಾಧಾರಿತ ಸಂದೇಶದ ಪ್ರಶ್ನೆ, ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ಹಾಗೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನಿಮ್ಮ ಸಂದೇಶಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572206 ಕಳಿಸಿ. ಈಗ ಕೇಳಿ ಹದ್ದಿನ ಕಣ್ಣು ಚಿತ್ರದ ಗೀತೆಯನ್ನ. ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರು. ಸಾಹಿತ್ಯ ರಚನೆ ದೊಡ್ಡರಂಗೇಗೌಡ ಹಾಗೂ ಸಂಗೀತ ಸಂಯೋಜನೆ ಸತ್ಯಂ ಅವರದ್ದು.

ವಿಷಾದಾರ್ಥ ಸಂದೇಶಗಳನ್ನು ಕಳಿಸಿದ್ದಾರೆ, ಬನ್ನಿ ಓದೋಣ. ಮೇಡಮ್, ಮಳೆ ನೀರನ್ನು ಮನೆಯಲ್ಲಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಮಳೆ ನೀರು ಸಂಪಿಗೆ ಬೀಳುವ ಹಾಗೆ ಮಾಡಬೇಕು. ನದಿ ನೀರು ಸಮುದ್ರಕ್ಕೆ ಸೇರುವ ಮೊದಲು ಸಾಕಷ್ಟು ನೀರನ್ನು ಉಪಯೋಗಿಸಿಕೊಳ್ಳಬೇಕು. ಅತಿ ಕಡಿಮೆ ನೀರು ಸಮುದ್ರಕ್ಕೆ ಸೇರಿಕೊಳ್ಳುವಂತೆ ವ್ಯವಸ್ಥೆ ಮಾಡಬೇಕು ಅಂತ ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅಂತರಗಂಗೆಯಿಂದ ಶ್ಯಾಮಲ ಅವರು, ಹಾಯ್ ಮೇಡಮ್, ಇಷ್ಟು ದಿನ ನಿಮ್ಮ ಧ್ವನಿ ಇಲ್ಲದೆ ಮಳೆ ಇಲ್ಲ, ಇವತ್ತು ಬಂತು ಮಳೆ. ಇನ್ನು ಮಳೆ ಸಂರಕ್ಷಣೆ ಬಗ್ಗೆ ಹೇಳುವುದಾದ್ರೆ, ಮನೆಯ ಮಾಡಿ ಮೇಲಿನ ಬಿದ್ದ ನೀರನ್ನು ತೊಟ್ಟಿ ಅಥವಾ ಡ್ರಮ್ಗಳಿಗೆ ತುಂಬಿಸಬೇಕು. ಇದಕ್ಕೆಲ್ಲ ಮಳೆ ಸರಿಯಾಗಿ ಬರಬೇಕು, ಬಂದಾಗ ಬೇಕಷ್ಟು ಸಂರಕ್ಷಣೆ ಮಾಡಬಹುದು ಅಂತ ಕಳಿಸಿದ್ದಾರೆ. ಇನ್ನು ಸತೀಶ್ ಅವಭ್ರತ ಕಂಬದ ಕೋಣೆಯಿಂದ, ಆನ್ಲೈನ್ ಪ್ರಸಾರದಲ್ಲಿ ತಾಂತ್ರಿಕ ದೋಷದಿಂದ ಆಲಿಸಲು ಆಗ್ತಿಲ್ಲ, ವಾಲ್ಯೂಮ್ ತುಂಬಾ ಕಡಿಮೆ ಇದೆ, ಸರಿಪಡಿಸಿ ಅಂತ ಕಳಿಸಿದ್ದಾರೆ. ಖಂಡಿತ ನಮ್ಮ ತಾಂತ್ರಿಕ ವರ್ಗಕ್ಕೆ ಇದನ್ನ ಹೇಳ್ತೇನೆ, ನೋಡೋಣ ಅದನ್ನ ತಿದ್ದುಪಡಿಸಕ್ಕಾಗತ್ತಾ ಅಂತ. ಕೆಳಗರೆ ಯಾರೆಲ್ಲ ಈಗ ಊಟ ಮಾಡ್ಕೊಂಡು ಬಂದ್ರು ಅವ್ರಿಗೆ ಇನ್ನೊಮ್ಮೆ ನಮ್ಮ ವಿಷಯಾಧಾರಿತ ಸಂದೇಶದ ಪ್ರಶ್ನೆಯನ್ನ ಹೇಳ್ತೀನಿ. ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9415527260 ಸಂದೇಶಗಳನ್ನು ಕಳಿಸಿ. ಈಗ ಕೇಳಿ ಕಳ್ಳ ಕುಳ್ಳ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರು. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದ್ದು.

ನಮ್ಮ ಇಂದಿನ ವಿಷಾದಾರಿತ ಸಂದೇಶದ ಪ್ರಶ್ನೆ. ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನ ಪಾಲಿಸಬೇಕು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ಮತ್ತೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನಿಮ್ಮ ಸಂದೇಶಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481557260 ಕಳಿಸಿ. ಈಗ ಕೇಳೋಣ ಕಲ್ಲು ವೀಣೆ ನುಡಿಯಿತು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ವಾಣಿ ಜಯರಾಮ್ ಅವರು. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದ್ದು.

ಮನೆ ವಿಷಾಧಾರಿತ ಸಂದೇಶದ ಪ್ರಶ್ನೆ. ನಾವು ಮಳೆ ನೀರು ಸಂರಕ್ಷಣೆಗೆ ಮನೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು, ಹಾಗೆ ಹೆಚ್ಚು ಮಳೆ ಬರುವುದಕ್ಕೆ ಮತ್ತೆ ನದಿಗಳ ಸಂರಕ್ಷಣೆಗೆ ನಾವು ಒಂದು ಸಮುದಾಯವಾಗಿ ಪಾಲಿಸಬೇಕಾದ ಕ್ರಮಗಳೇನು ಅಂತ ನಿಮ್ಮ ಸಂದೇಶಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9881572726 ಕಳಿಸಿ. ಈಗ ಕೇಳಿ ಎರಡು ಕನಸು ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರು. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದ್ದು.

ಈಗ ಸಮಯ ಆಗ್ತಾ ಇದೆ 10:36:50. ಈಗ ಕೇಳೋಣ ಧರ್ಮಸಿರಿ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಸಾಹಿತ್ಯ ರಚನೆ ವಿಜಯ ನರಸಿಂಹ ಹಾಗೂ ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್ ಅವರದ್ದು.

ಇನ್ನೊಂದು ಸಂದೇಶ ಬಂದಿದೆ. ಚಂದ್ರಿಕಾ ನೇರಳಗುಂಡಿಯವರು, ನಾವು ನೀರನ್ನು ಹಿತಮಿತವಾಗಿ ಬಳಸಬೇಕು. ಮಳೆ ನೀರಿಗೆ ಹೊಂಡ ಮಾಡಿ ಶೇಖರಣೆ ಮಾಡಿದರೆ ಆ ನೀರನ್ನು ಪಾತ್ರೆ ತೊಳೆಯಲು, ಹೂವಿನ ಗಿಡಗಳಿಗೆ ಹಾಕಲು, ನೆಲ ಒರೆಸಲು, ಬಾತ್ರೂಮ್ ಬಳಕೆಗೆ ಮತ್ತು ಬಟ್ಟೆ ತೊಳೆಯಲು ಉಪಯೋಗಿಸಬಹುದು. ಹೊಲಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿ ಮಳೆ ನೀರನ್ನು ಕೊಯ್ದು ಮಾಡಬಹುದು. ನಾನು ನಿನ್ನೆ ಇವತ್ತು ಮಳೆ ನೀರು ಶೇಖರಣೆ ಮಾಡಿ ಮನೆ ಕೆಲಸಗಳಿಗೆ ಉಪಯೋಗ ಮಾಡಿದ್ದೀನಿ ಮೇಡಮ್. ಮಳೆ ಬರಲು ಕಾಡು ಬೆಳೆಸಬೇಕು ಅಂತ ಕಳಿಸಿದರೆ ಹಾಗೆ ಸೂಪರ್ ಗೀತೆಗಳು ಕೇಳ್ತಾ ಖುಷಿ ಆಗ್ತಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ಕಳಿಸಿದರೆ. ಈಗ ಕೇಳೋಣ ಪಾವನ ಗಂಗಾ ಚಿತ್ರದ ಗೀತೆಯನ್ನ. ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿಯವರು. ಸಾಹಿತ್ಯ ರಚನೆ CA ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

ಇನ್ನೊಂದು ಸಂದೇಶ ಬಂದಿದೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ. ಹಲೋ ಮೇಡಮ್, ನಿಮ್ಮ ಸುಮಧುರವಾದ ಧ್ವನಿಯ ಮೂಲಕ ಒಳ್ಳೆಯ ನಿರೂಪಣೆಯೊಂದಿಗೆ ಈ ಸುಮಧುರ ರಾತ್ರಿಯಲ್ಲಿ ಹಳೆಯ ಮಧುರ ಚಲನಚಿತ್ರ ಗೀತೆಗಳು ಪ್ರಸಾರವಾಗ್ತಿವೆ. ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ನೀರು ಕೂಡ ನೈಸರ್ಗಿಕವಾಗಿ ದೊರೆಯುವಂಥ ಒಂದು ಸಂಪನ್ಮೂಲವಾದ ವಸ್ತು. ನಾವು ನೀರನ್ನು ಎಷ್ಟು ಹಿತಮಿತವಾಗಿ ಬಳಸುತ್ತೇವೋ ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಈ ವರ್ಷ ಅಂತೂ ಇನ್ನೊಂದು ಗಾಬರಿಯಾಗತಕ್ಕಂಥ ವಿಚಾರವೆಂದರೆ ಮಾನ್ಸೂನ್ ಮಳೆ ಇನ್ನೂ ಪ್ರಾರಂಭವಾಗಿಲ್ಲ. ಮಳೆ ಬರ್ದಿದ್ರೆ ನೀರಿಗೆ ಕೊರತೆ ಉಂಟಾಗುತ್ತದೆ, ನಂತರ ವಿದ್ಯುತ್ ಕೊರತೆ ಉಂಟಾಗುತ್ತದೆ, ಹಾಗೆ ಬೆಳೆಗಳನ್ನು ಬೆಳೆಯಲಾಗುವುದಿಲ್ಲ, ದರಗಳು ಹೆಚ್ಚುತ್ತವೆ, ಹೀಗೆ ಸಮಸ್ಯೆಗಳು ಒಂದರಿಂದ ಒಂದು ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರುವುದಿಲ್ಲವೆಂಬ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನಾವು ನೀರನ್ನು ಮಿತವಾಗಿ ಬಳಸಬೇಕು. ಎಲ್ಲರಿಗೂ ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಈಗ ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ ಪಾವನಗಂಗಾ ಮತ್ತು ಪ್ರೇಮದ ಕಾಣಿಕೆ ಚಿತ್ರದ ಹಾಡು ತುಂಬಾ ಇಷ್ಟ ಆಯ್ತು ಮೇಡಮ್, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಶುಭರಾತ್ರಿ ಅಂತ ಕಳಿಸಿದ್ದಾರೆ. ಈಗ ಇಲ್ಲಿ ಬಯಲು ದಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ಚಿ ಉದಯ ಶಂಕರ್ ಹಾಗೂ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದ್ದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ನೀವು ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಾಹಿತ್ಯ ರಚನೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ವಿಜಯಾನಂದ್ ಅವರದ್ದು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಹಳೆಯ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇಲ್ಲಿಗೆ ಮುಕ್ತಾಯವಾಯಿತು. ತರಂಗ ಅಂತರ 444.44 ಮೀಟರ್ಗಳು, ಅಂದರೆ 625 ಕಿಲೋ ಹರ್ಜ್, ಹಾಗೂ ಎಫ್ಎಂ ಕಂಪನಾಂಕ 101.4 ಮೆಗಾ ಹರ್ಜ್ ಮತ್ತು 103.5 ಮೆಗಾ ಹರ್ಜ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ 11:10 ಶುಭರಾತ್ರಿ, ಜೈ ಹಿಂದ್.